ಇದು ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಜೂನ್ ತಿಂಗಳ 13 ತಾರೀಕು ಶನಿವಾರ. ಈ ಸಮಯ 5:58:43. ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಾನು ಶಿವಾನಂದ್ ನಾಯ್ಕ್ ನಿಮ್ಮೊಂದಿಗಿದ್ದೇನೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯದ ನಮಸ್ಕಾರಗಳು.

ಇದು ಆಕಾಶವಾಣಿ ಕಾರವಾರ. ಶ್ರೋತೃಬಾಂಧವರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:10 ಕರುಣಾಳು ಬಾಬಳಕೆ, 6:15 ಭಕ್ತಿಗೀತೆಗಳು, 6:30 ಚಿಂತನ. ಎಪ್ಎಸ್ ಕಲ್ಲಪ್ಪನ ಮಠ್ ಅವರಿಂದ 6:35 ರೈತರಿಗೆ ಸಲಹೆ, 6:40 ಗಾನಸುದೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳಿದ್ರಿ. 8:30 ಆಕಾಶವಾಣಿಗೆ 90ರ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿಯ ಅಂತರವಾಳ ಪ್ರಸಾರವಾಗಲಿದೆ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಲವೋ. 8:35 ಹಿಂದಿ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ ಮೂಡಿ ಬರಲಿದೆ. 9:30 ಮಂಜುಳಗಾನ ಪ್ರಸಾರವಾಗುವುದು. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 11:30 ಸ್ಟಂಪ್ಡ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಶ್ರೋತೃಗಳೇ, ಇಂದು ಅಪರಾಹ್ನ 12:05 ವನಿತಾ ವಿಹಾರ. ಪರಿಸರದ ಅಳಿವು ಉಳಿವು ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವಾಯೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕುಂದನವಾಡಿ ದೀಪಾ ಎಂ. 12:35 ಆರೋಗ್ಯ ಸಂಚಿಕೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಉತ್ತರ ಕನ್ನಡ ಜಿಲ್ಲಾ ಕಾರವಾರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಂಧ್ಯಾ ಮಂಗೇಶ್ಕರ್. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತು ಕಾರ್ಯಕ್ರಮ ಪ್ರಸಾರವಾಗುವುದು. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 3 ಗಂಟೆಗೆ ಮಂಚಾಯ ಗೀತ್. 3:30 ನಾಟ್ಯರಂಗ. 4 ಗಂಟೆಗೆ ಬಾಂಬೆ ಟಾಕೀಸ್ ಪ್ರಸಾರವಾಗುವುದು. 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳ್ಮದಲ್ಲಿ ಪ್ರಸಾರವಾಗಲಿದೆ. ಪ್ರಸಂಗ ರಾವಣವಧೆ. ನಡೆಸಿಕೊಡ್ತಾರೆ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳವಾಯಿ. 6:30 ವಿಜ್ಞಾನದ ಮುನ್ನಡೆ. 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯಶಾಸ್ತ್ರ ವಿಭಾಗದ ಮುಖ್ಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಬಿ ಸಿ ಕೊಲ್ಲೂರ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಜನಪದ ಸಂಗೀತ, ನಾಗುದೇವಗೌಡ ಮತ್ತು ಸಂಘದಿಂದ ಕೋಲಾಟದ ಪದಗಳು. 7:45 ಸಮಾಚಾರ ದರ್ಶನ. 8 ಗಂಟೆಗೆ ಕೇಂದ್ರ NDA ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಧ್ವನಿಮುದ್ರಣ ಪ್ರಸಾರವಾಗುವುದು. 8:35 ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:15 ಹಿಂದಿ ಚಿತ್ರಗೀತೆಗಳು. 9:30 ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತಾ MP ಮತ್ತು ಸುವರ್ಣದಾಸ್. ಪ್ರಸ್ತುತಿ ಸುಜಾತ ಆಪ್ ತಳವಾರ್. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ US ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನ ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಕಾರವಾರ. ಸಮಯ 6:05 ಆಗುತ್ತಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳೋಕೆ ಕ್ಷೌರಿಕನ ಅಂಗಡಿಗೆ ಹೋದ. ತುಂಬ ಗದ್ದಲ ಇತ್ತಲ್ಲ, ಕಾಯ್ಕೊಂಡ. ತಾನು ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ. ಗುರುತಿನವನೇ ಕ್ಷೌರಿಕ. ಇವನು ಕುತ್ತಿಗೆ ಸುತ್ತ ಒಂದು ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡಿದ. ಪರಿಚಯವನಾದ್ದರಿಂದ ಮಾತು ಶುರು ಮಾಡಿದ. ಯಾವ್ಯಾವುದೋ ಮಾತು, ರಾಜಕೀಯ, ಸರ್ಕಸ್ ಬಗ್ಗೆ, ಸಿನಿಮಾಗಳ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ. ಅವ್ನು ಕ್ಷೌರಿಕ ಚಟ ಇರ್ತದೆ, ಒಂದೇ ಸಮ ಮಾತಾಡೋದು. ಇವನೇನು ಮಾಡ್ತಾನೆ ಪಾಪ, ತನ್ನ ಕತ್ತನ್ನೇ ಕೊಟ್ಟಿದ್ದಾನೆ. ಏನು ಮಾಡ್ತಾನೆ, ಸುಮ್ಮನೆ ಗೋಣ ಹಾಕೋಂಗೂ ಇಲ್ಲ, ಎಲ್ಲಿ ಕಟ್ಟಾಗ್ಬಿಡುತ್ತೆ ಎಲ್ಲೂ. ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ. ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ, ಸಾರ್ ಮುಗಿತೇಳಿ ಅಂದ ಕ್ಷೌರಿಕ. ಈತ ಮೈಕೈ ಝಾಡಿಸ್ಕೊಂಡು ಎದ್ದು ಕೆಳಗೆ ಬಂದ. ಕೊಟ್ಟ ಅವ್ನು 100 ರೂಪಾಯಿ ಕೊಟ್ಟ. ಚೇಂಜ್ ಇಲ್ಲ ಅವನ ಕಡೆಗೆ. ಒಂದು ನಿಮಿಷ ಕೂತೀರಿ ಸರ್, ನಮ್ಮ ಹುಡುಗನ ಕಳಿಸಿ ಇಲ್ಲೇ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ. ನಿರ್ವಾಯಿಲ್ದೆ ಕಾಯ್ಬೇಕಾಯ್ತಲ್ಲ ಮತ್ತು ಸ್ವಲ್ಪ ಹೊತ್ತು. ಆಗ ಕ್ಷೌರಿಕ ಏನು ಮಾಡಿ, ಮಾತು ಬಿಡೋಲ್ಲಲ್ಲ ಅವನು. ನೀವೇನೇ ಹೇಳಿ ಸರ್, ದೇವರಿಲ್ಲ, ಸುಮ್ಮನೆ ಜಪ ಮಾಡ್ತಾರೆ, ಅದು ಅಂತಾರೆ, ಇದಾರೆ, ದೇವರಿದ್ದಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತಾರೆ. ದೇವರಿಲ್ವಾ ಸರ್ ಅಂದ. ಇವನು ಕೇಳ್ದ, ದೇವರಿಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ. ಆಗ ಅವನು ಕ್ಷೌರಿಕ ಹೇಳುವಂಥ ಮಾತು ಚೆನ್ನಾಗಿತ್ತು. ಅಲ್ಲ ಸರ್, ಸಾಕ್ಷಿ ಬೇಕಾ ಸರ್ ಅದಕ್ಕೆ? ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ, ನಿಜವಾಗೂ ದೇವರು ಕರುಣಾಳ ಆಗಿದ್ದರೆ ಲೋಕದಲ್ಲಿ ಇಷ್ಟೊಂದು ಜನರ ದುಃಖ ಯಾಕಿರಬೇಕಾಗಿತ್ತು? ಇಷ್ಟೊಂದು ಜನ ರೋಗಿಗಳಾಕಿದ್ದಾರೆ, ಮಕ್ಕಳು ಅನಾಥ ಯಾಕಾಗಬೇಕು? ಜಗತ್ತಲ್ಲಿ ನೋವು, ಸಾವು, ಕಷ್ಟ, ಇದರ ಅರ್ಥ ಏನು ಗೊತ್ತಾ? ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ದರೆ ಇಂಥದ್ದು ಆಗ್ತಿರಲಿಲ್ಲ. ಆದ್ದರಿಂದ ನಾನು ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆ ಕೊಟ್ಟ. ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ. ಅಷ್ಟೊಳಗೆ ಚಿಲ್ಲರೆ ಬತ್ತು. ಇವತ್ತಿನ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ. ರಸ್ತೆಯಲ್ಲಿ ಹೊರಗೆ ಬಂದು ಸ್ವಲ್ಪ ಮುಂದೆ ಬಂದಾಗ ಎದುರಿಗೊಬ್ಬ ವ್ಯಕ್ತಿ ಬಂದ. ಕೊಳಕು ಬಟ್ಟೆ, ಉದ್ದವಾದ ಜಡಿಗಟ್ಟಿದ ಕೂದಲು, ಸಿಕ್ಕಾಪಟ್ಟೆ ಹಡ್ಕೊಡೋಂಥ ಗಡ್ಡ, ಹೊಟ್ಟೆ ತನಕ ಉದ್ದ ಗಡ್ಡ ಬಂದುಬಿಟ್ಟಿದೆ. ನೋಡಿದ್ರೆ ಭಿಕ್ಷುಕರಂಗೆ ಕಾಣಿಸ್ತಾ ಇದ್ದ. ಅವನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲ ಮಿಂಚೊಳಿತು. ಸ್ವಯಂ ಅಂತ ಓಡಿದ ವಾಪಸ್ಸು ಕ್ಷೌರಿಕನ ಅಂಗಡಿಗೆ ಹೋದ. ಆ ಕ್ಷೌರಿಕನಿಗೆ ಹೇಳ್ದ, ಇನ್ನೊಂದು ವಿಷಯ ಗೊತ್ತೇ, ನೀನು ಆಗಲೇ ಹೇಳಿದ್ದಿಲ್ಲ ದೇವ್ರು ಇಲ್ಲೇ ಇಲ್ಲ ಅಂಥೇಳಿ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅಂತ. ಏನು? ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂದ. ಏನು ಸ್ವಾಮಿ ಹಿಂಗೆ ಹೇಳ್ತೀರಿ, ನಾನೇ ಇದ್ದೇನಲ್ಲ, ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ ನಿಮಗೆ, ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಆ ವ್ಯಕ್ತಿ ಹೇಳ್ದ, ಜಗತ್ತಿನಲ್ಲಿ ನಿಜವಾಗಲೂ ಕ್ಷೌರಿಕರು ಇದ್ದಿದ್ರೆ, ಅಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ ಅವನು, ಅಂಥ ಮನುಷ್ಯ ಇರ್ತಿದ್ನ, ಅವ್ನು ಜಡಿಗಟ್ಟಿದ ಕೂದಲು, ಗಂಟು ಗಂಟದ ಗಡ್ಡ ನೋಡ್ತಿಳಲ್ವೇ, ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಅವ್ನು ಕ್ಷೌರಿಕ ಅದ ಛೇ, ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು, ಅವ್ನು ನೋಡಿ ಕ್ಷೌರಿಕರೇ ಇಲ್ಲ ಅಂತೀರ? ಅವ್ನು ನಮ್ಮಲ್ಲಿ ಬಂದರೂ ತಾನೇ ನಾನು ಕ್ಷೌರ ಮಾಡೋದು, ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕರೇ ಇಲ್ಲ ತನ್ನೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಮನುಷ್ಯ ನಕ್ಕ ಹೇಳಿದಂತೆ, ನಾನು ಅದನ್ನೇ ಹೇಳೋದಪ್ಪ, ಭಗವಂತನಿಗೆ ಶರಣಾದರೂ ತಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವನು ಬೆಳಿಗ್ಗೆ ಹೋಗ್ತಿದ್ರೆ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ. ಕ್ಷೌರಿಕ ಬಾಯಿ ಮುಚ್ಕೊಂಡು ಸುಮ್ಮನಾದ. ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನು ಶರಣಾಗದೆ ಅವನು ದೂರಿದರೆ ಏನು ಪ್ರಯೋಜನ ಸ್ವಾಮಿ? ನಂಬಬೇಕು, ಗಟ್ಟಿಯಾಗಿ ನಂಬಬೇಕು, ಆಗ ನಮಗೆ ನಂಬಿಕೆನೇ ದೇವರಾಗ್ತದೆ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿ ಕರೆಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.

ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಭಕ್ತಿಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ

ಇನ್ನು ಮುಂದೆ ಸರಳಯ ಸಹೋದರಿಯರು ಹಾಡಿರುವ ವ್ಯಾಸರಾಯರ ಕೀರ್ತನೆ ಕೇಳಿ. ಕೃಷ್ಣನೇ ಬೇಗನೆ ಬಾರೋ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಮತ್ತೆ 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಈ ಪ್ರಕೃತಿಯು ನಮ್ಮ ಹಿರಿಯರು ಬಿಟ್ಟುಕೊಟ್ಟ ಆಸ್ತಿ. ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸುಂದರ ಪರಿಸರವನ್ನು ಉಳಿಸೋಣ. ಇದು ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.

0: ಸತತ ಧರ್ಮವಾಗಿದೆ. ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರೂ ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿಮನಿಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ಧ ಜಾಗಕ್ಕೆ ನೂರುದ್ಧದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ರೈತರಿಗೆ ಸಲಹೆ.
3: ಕೃಷಿ ಬೆಳೆಗಳ ಜೊತೆ ಜೊತೆಗೆ ಒಂದಷ್ಟು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ರೈತರಿಗೆ ಅನೇಕ ಉಪಯೋಗಗಳಿವೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ನೇರವಾಗಿ ಮಣ್ಣಿಗೆ ಹೆಚ್ಚಿನ ಒಂದು ಪೋಷಕಾಂಶ ಲಭ್ಯ ಆಗುವಾಗೆ ಮಾಡಬಹುದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಮಣ್ಣಿನ ಕೊಚ್ಚಣೆಯನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಪೂರಕವಾಗಿ ಒಂದಷ್ಟು ಆದಾಯವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಗ್ಲಿರಿಸೀಡಿಯಾ ಅಥವಾ ಗೊಬ್ಬರದ ಗಿಡ ಎನ್ನುವಂತಹದ್ದು ಪ್ರೋಟೀನ್ ಸಮೃದ್ಧವಾಗಿರುವಂತಹ ಒಂದು ಮೇವಿನ ಬೆಳೆ ಹಾಗೂ ಹೆಚ್ಚಿನ ಪೋಷಕಾಂಶ ಇರುವ ಕಾರಣ ಇವುಗಳನ್ನು ನೆಟ್ಟು ಬೆಳೆಸುವಂತಹದ್ದು ಒಳ್ಳೆಯದು. ಕತ್ತರಿಸಿರುವಂತಹ ದಂಟು ಮತ್ತು ಎಲೆಗಳಿಂದ ರಾಸುಗಳಿಗೆ ಅಥವಾ ಜಾನುವಾರುಗಳಿಗೆ ಮೇವನ್ನು ತಯಾರಿಸುವುದಕ್ಕೆ ಸಾಧ್ಯ ಇದೆ. ಇದನ್ನು ಹುಲ್ಲು ಮತ್ತು ಮೆಕ್ಕೆಜೋಳದೊಂದಿಗೆ ಬೆರೆಸಿ ಕೊಡಬಹುದು. ಹಸಿರು

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ

0: ಬೇಲಿಗೆ ಇದನ್ನು ಬಳಸ್ಕೊಳ್ಬೋದು. ಖಾಲಿ ಜಾಗ, ಕಲ್ಲು ಬಂಡೆಗಳಿರುವಂತಹ ಪ್ರದೇಶಗಳಲ್ಲಿ, ರಸ್ತೆಯ ಅಂಚಿನಲ್ಲಿಯೂ ಕೂಡ ಇದನ್ನು ನೆಟ್ಟು ಬೆಳೆಸಬಹುದು. ಇದು ಸಾಕಷ್ಟು ಹಸಿರು ಸೊಪ್ಪನ್ನು ವೇಗವಾಗಿ ಉತ್ಪಾದಿಸುವಂತಹ ಗಿಡವಾಗಿದೆ. ಎಲೆಯು ಬೇಗನೆ ಮಣ್ಣಿನಲ್ಲಿ ಕುಳಿತದೆ. ಅದಕ್ಕಾಗಿ ಇದನ್ನು ಗೊಬ್ಬರದ ಗಿಡ ಎಂದು ಕೂಡ ಕರೆಯಲಾಗ್ತದೆ. ಇದನ್ನು ಹಸಿರು ಗೊಬ್ಬರವಾಗಿ ಬೆಳೆಸಬಹುದು. 1 ಎಕರೆಯ ಬೇಲಿಯಲ್ಲಿ ಈ ಗಿಡವನ್ನು ನೆಟ್ಟು ಬೆಳೆಸಿದರೆ ಸುಮಾರು 2 ಎಕರೆ ಭೂಮಿಗೆ ಬೇಕಾಗುವಷ್ಟು ಹಸಿರೆಲೆ ಗೊಬ್ಬರವನ್ನು ಪೂರೈಸಬಹುದು. ಇದನ್ನು ಎರೆಹುಳದ ಗೊಬ್ಬರ ತಯಾರಿಕೆಯಲ್ಲಿಯೂ ಕೂಡ ಬಳಸುವುದಕ್ಕೆ ಅವಕಾಶ ಇದೆ. ಹೆಚ್ಚಿನ ಪ್ರೋಟೀನ್ ಅಂಶ ಇರುವ ಕಾರಣ ಗ್ಲಿರಿಸಿಡಿಯನ್ನು ಮೇವಾಗಿ ಬಳಸಿದಾಗ ಹಾಲು ಮತ್ತು ಮಾಂಸದ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತದೆ. ಇನ್ನೊಂದು ಚಿಕ್ಕ ಗಿಡ ಆದರೆ ಹೆಚ್ಚು ಉಪಯುಕ್ತವಾದಂತಹ ಗಿಡ, ಅದುವೇ ಚೆಂಡು ಹೂವು ಅಥವಾ ಮೆರಿಗೋಲ್ಡ್. ಯಾವುದೇ ಬೆಳೆಯನ್ನು ಬೆಳೆಯುವುದಿದ್ರೂ ಅದರಲ್ಲಿ ಚೆಂಡು ಹೂವಿನ ಬೆಳೆಯನ್ನು ಅಂದರೆ ಗಿಡವನ್ನು ನೆಟ್ಟು ಬೆಳೆಸುವುದರಿಂದ ಅನೇಕ ಉಪಯೋಗಗಳಿವೆ. ಇವು ಜೇನು ಹುಳಗಳನ್ನು ಆಕರ್ಷಿಸುತ್ತದೆ. ಬೆಳೆಯ ಸುತ್ತಲೂ ಚೆಂಡು ಹೂವಿನ ಗಿಡವನ್ನು ಹಾಕಿದರೆ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ನಡೆದು ಇಳುವರಿಯು ಕೂಡ ಹೆಚ್ಚಾಗುವುದಕ್ಕೆ ಅನುಕೂಲವಾಗ್ತದೆ. ಇದರ ಬೇರುಗಳಲ್ಲಿ ಸಾರಜನಕ ಸ್ಥಿರೀಕರಿಸುವಂತಹ ರೈಸೋಬಿಯಂ ಗಂಟುಗಳು ಕೂಡ ಇರ್ತವೆ. ಇದರಿಂದಾಗಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೆಚ್ಚು ಹೆಚ್ಚು ಸ್ಥಿರೀಕರಿಸಿ ಬೆಳೆಗಳಿಗೆ ಪೂರೈಸುತ್ತವೆ. ಪ್ರತಿ 2 ಸಾಲುಗಳ ಮಧ್ಯೆ ಈ ಹೂವಿನ 1 ಸಾಲು ಇರುವ ಹಾಗೆ ನಾಟಿ ಮಾಡಿದರೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕೂಡ ತಡೆಗಟ್ಟಬಹುದು. ಯಾವುದೇ ಹಣ್ಣಿನ ತೋಟದಿಂದ ಹಿಡಿದು ಕಬ್ಬು ಬೆಳೆಯುವವರೆಗೆ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಅಥವಾ ಬದುವಿನ ಸುತ್ತ ಚೆಂಡು ಹೂವಿನ ಗಿಡವು ಇರುವ ಹಾಗೆ ನೋಡಿಕೊಳ್ಬೇಕು. ಆಗಾಗ ಹೂಗಳನ್ನು ಮಾರಿಸಿ ಗಳಿಸುವ ಆದಾಯಕ್ಕಿಂತ ಇದು ಹೆಚ್ಚು ಉಪಯುಕ್ತವಾದಂತಹ ಗಿಡವಾಗಿದೆ. ಹಾಗೆಯೇ ಹಾನಿಕಾರಕವಾದಂತಹ ಕೀಟಗಳು ಕೂಡ ಚೆಂಡು ಹೂವಿನ ಗಿಡಕ್ಕೆ ಆಕರ್ಷಿತವಾಗುತ್ತವೆ. ಹಾಗಾಗಿ ಮುಖ್ಯ ಬೆಳೆಯು ಕೀಟಗಳಿಂದ ರಕ್ಷಣೆಯನ್ನು ಪಡೆಯಬಹುದು. ಬೇವು ಇನ್ನೊಂದು ಪ್ರಮುಖವಾದಂತಹ ಗಿಡ. ಇದರ ಪ್ರತಿಯೊಂದು ಭಾಗವೂ ಕೂಡ ರೈತರಿಗೆ ಉಪಯುಕ್ತವೇ ಆಗಿದೆ. ಬೇವಿನ ಮರವು ವಾತಾವರಣದಲ್ಲಿರುವಂತಹ ಕಲುಷಿತ ಹವಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವುದರಿಂದ ಬೇವು ಪರಿಸರ ಶುದ್ಧೀಕರಣದಲ್ಲಿಯೂ ಕೂಡ ಸಹಕರಿಸುತ್ತದೆ. ಕೃಷಿಯಲ್ಲಿ ಗೊಬ್ಬರದ ಬಳಕೆ ಪ್ರಾರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಬೇವಿನನ್ನು ನಾವು ಬಳಸ್ತಾ ಇದ್ದೇವೆ. ಬೇವಿನ ಹಿಂಡಿಯು ಹೆಚ್ಚಿನ ಸಾರಜನಕ ಪೋಷಕಾಂಶವನ್ನು ಹೊಂದಿದೆ ಹಾಗೂ ಮಣ್ಣಿನ ಗುಣಲಕ್ಷಣಗಳನ್ನು ಸುಧಾರಿಸುವುದಕ್ಕೆ ಇವು ನೆರವಾಗ್ತವೆ. ಬೇವಿನ ಹಿಂಡಿಯಲ್ಲಿ 4% ಸಾರಜನಕ, 1.1% ರಂಜಕ ಹಾಗೂ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಬೇವಿನ ಎಲೆ ಹಾಗೂ ಬೀಜಗಳನ್ನು ಸಾವಯವ ಗೊಬ್ಬರ ಇಲ್ಲವೇ ಕೀಟನಾಶಕವಾಗಿಯೂ ಕೂಡ ಬಳಸಬಹುದು. 1 ಬೇವಿನ ಮರ ವರ್ಷಕ್ಕೆ ಸುಮಾರು 50 ಕಿಲೋದಷ್ಟು ಹಣ್ಣನ್ನು ಕೊಡ್ತದೆ. ಇವುಗಳನ್ನು ಗೊಬ್ಬರದ ಜೊತೆ ಬೆರೆಸಬಹುದು ಇಲ್ಲವೇ ಜಜ್ಜಿ ನೀರಿನಲ್ಲಿ ನೆನೆಸಿ ಕೀಟನಾಶಕವಾಗಿ ಬಳಸಬಹುದು. ಹಲವಾರು ಕೀಟನಾಶಕ ತಯಾರಿಸುವುದಕ್ಕೆ ಪೇಸ್ಟ್ ಹಾಗೂ ಸೋಪು ತಯಾರಿಯಲ್ಲಿಯೂ ಕೂಡ ಬೇವನ್ನು ಬಳಸಲಾಗ್ತದೆ. ನುಗ್ಗೆ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಗಿಡವಾಗಿದ್ದು ಇದು ಕೂಡ ರಸ್ತೆಯ ಬದಿಗಳಲ್ಲಿ ಜಮೀನಿನ ಪಕ್ಕದಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದನ್ನು ಮೇವಾಗಿ ಹಾಗೂ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಅಡುಗೆ ತಯಾರಿಯಲ್ಲಿಯೂ ಕೂಡ ಇದನ್ನು ಬಳಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

ರಕ್ತದಾನ ಮಹಾದಾನ. ನೀವು ರಕ್ತದಾನ ಮಾಡಲು ಉತ್ಸುಕರಾಗಿದ್ದೀರಾ? ನಿಮ್ಮ ಹತ್ತಿರದ ಆಸ್ಪತ್ರೆ, ರೆಡ್ ಕ್ರಾಸ್ ಸಂಸ್ಥೆ, ಲಾಟ್ರಿ ಸಂಸ್ಥೆಗಳನ್ನು ಸಂಪರ್ಕಿಸಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಗಾನಸುದೆಯ ಪ್ರಸಾರವಾಗಲಿದೆ. ಇಂದಿನ ಗಾನಸುದೆಯಲ್ಲಿ ಮೊದಲಿಗೆ ಆರ್ ಕೆ ಶ್ರೀಕಂಠನ್ ಹಾಡಿರುವ ಪುರಂದರದಾಸರ ಕೀರ್ತನೆಯನ್ನು ಕೇಳೋಣ. ಕೇಳಿ, ನೀರೇ ನೀ ಕರೀತಾರೆ.

ಶ್ರೋತೃಗಳೇ, ನೀವು ಗಾನಸುದಿಯಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ರೇಣುಕಾ ನಾಕೋಡವರು ಹಾಡಿರುವ ಕೃತಿ ಕೇಳಿ, ಕಂಡೆನ ಕನಸಿನಲ್ಲಿ.

ಇನ್ನು ಮುಂದೆ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಪುರಂದರದಾಸರ ಕೃತಿ ಕೇಳಿ, ಪಂಕಜ ಮುಖಿಯರೆಲ್ಲ.

ಇದುವರೆಗೆ ಗಾನಸುದೆಯಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ಕಾರವಾರ. ಸಮಯ 6:55 ಆಗುತ್ತಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ದೆಹಲಿ ಕೇಂದ್ರದಿಂದ
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 PM ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
4: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇದು ಸಮಯ 7:02. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
5: ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ. ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗ್ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.

0: ಹಾಕುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಸ್ಥಾ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನೀಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
3: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂಥ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
2: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11:00 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ.

0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ

ಗುಪ್ತನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಕೇಳಿ, ಬಾ ಮಳೆಯೇ ಬಾ ನನ್ನಲ್ಲೇ ಬರಲಾರದಂತೆ.

ಇನ್ನು ಮುಂದೆ ರಾಜಶೇಖರ್ ಬೂಸ್ನೂರ್ ಮಠ ವಿರಚಿತ ಭಾವಗೀತೆ, ಕ್ಷಮಿಸಿ, ಚನ್ನವೀರ ಕಣವಿ ವಿರಚಿತ ಭಾವಗೀತೆ, ಹಾಡಿದ್ದಾರೆ ಶ್ರೀನಿವಾಸ್ ಉಡುಪ ಹಾಗೂ ಇಂದು ವಿಶ್ವನಾಥ್. ಕೇಳಿ, ಬಾ ಮಲ್ಲಿಗೆ ಬಾ ಮೆಲ್ಲಗೆ.

ಶ್ರೋತೃಗಳೇ, ಇನ್ನು ಮುಂದೆ ಕೊನೆಯದಾಗಿ ಕೇಳಿ ರಾಜಶೇಖರ್ ಬೋಸ್ನೂರ್ ಮಠ ಅವರ ರಚನೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯಾ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45,
1: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
0: ರಕ್ತದಾನ ಮಾಡಲು ಜಾತಿ ಧರ್ಮ ಕುಲದ ಹಂಗಿಲ್ಲ, ಮಾನವೀಯತೆ ಒಂದೇ ಸಾಕು. ಇದು ಆಕಾಶವಾಣಿ ಕಾರವಾರ, ಸಮಯ 7:34. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
3: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
4: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೆ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ.

ನೀಟ್ ಯುಜಿ ಮರುಪರೀಕ್ಷೆ ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥ ಸಂಚಲನ ಪರಿಶೀಲಿಸಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳೋಣ.

0: ಯಾವುದು ಹುಚ್ಚಪ್ಪ ಮದದಲ್ಲಿ ಹೇರ್ಯಾವುದು ಬುದ್ಧಿ ಸಾಯುವ ಹಾಳು ಮನಸ ಮನಸನ ಮಧ್ಯಕ್ಕೆ ಯಾವುದು ಹೇರ್ಯಾವುದು ಕುಲದಲ್ಲಿಗೆ ಯಾವುದು ಹುಚ್ಚಪ್ಪ ಮದದಲ್ಲಿ ಹೇರ್ಯಾವುದು ಬುದ್ಧಿ ಸಾಯುವ ಹಾಳು ಮನಸ ಮನಸನ ಮಧ್ಯಕ್ಕೆ ಯಾವುದು ಮೇಲ್ಯಾವುದು
1: ಘಂಟಸಾಲ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಈ ಕವಿತೆಗೆ ಪೆಂಡಯಾಲ ಅವರ ಸಂಗೀತವಿದೆ.
0: ಕೈಲಾಸ ಬರದು ಇಷ್ಟ ಗಂಧ ಬೂದಿನ ಮಾತಿದ್ರಿ ಬಿದ್ರಿ ಬಿದ್ರಿ ಬಿದ್ರಿ ಬಿದ್ರಿ ಬಿದ್ರಿ ಬಿದ್ರಿ ಬಿದ್ರಿ ಇಷ್ಟ ಗಂಧ ಬೂದಿನ ಮಾ ತತ್ತ ಕಟ್ಟಲು ನಿರನಾಮ ಕುಲದಲ್ಲಿ ಕೇಳ್ಯಾವುದು ಹುಚ್ಚಪ್ಪ ಮಠದಲ್ಲಿ ಕೇಳ್ಯಾವುದು ಹುಟ್ಟಿ ತಾಯುವ ಹಾಳು ಮಂದ ಮಂದ ನಮ್ಮ ಕೇಳ್ಯಾವುದು ಮೇಲ್ಯಾವುದು ಯೇ ಕುಡಾ ಕಿರದಗದೆ ಯೇ ಕುಡಾ ಕಿರದೆ ಯೇ ಕುಡಾ ಕಿರದೆ ಯೇ ಕುಡಾ ಕಿರದೆ ಓದಿದ್ರಿ ಓದಿದ್ರಿ ಓದಿದ್ರಿ.

0: ದೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು.
1: ಉತ್ತಮ ಮಧ್ಯಮ ಅಧಮದೆಲ್ಲರೂ ಉತ್ತಮ ಮಧ್ಯಮ ಅಧಮದೆಲ್ಲ.

0: ನಾನು ಮಂದ ಮಂದನ ಮಂದಗಿ ಯಾವುದು ಮೇಲೆ ಯಾವುದು ಕೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು
1: ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು
0: ಮದನದಲ್ಲಿ ವೀರ ಬಾಹುವ
1: ಚದುರದ ಚದುರ

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ದೊಡ್ಡರಂಗೇಗೌಡರ ಈ ಕವನಕ್ಕೆ ಅಶ್ವಥ್ ವೈದ್ಯರವರ ಸಂಗೀತವಿದೆ. ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಆಲೆಮನೆ ಚಿತ್ರದ್ದು.

ಪಿಬಿ ಶ್ರೀನಿವಾಸ್ ಮತ್ತು ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಸತಿ ಸುಕನ್ಯಾ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಎಂ ಎನ್ ಆರಾಧ್ಯ ಅವರ ಈ ಕವಿತೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

ಶ್ರೀ ಉದಯಶಂಕರ್ ರಚನೆಗೆ ಸತ್ಯಂ ಅವರ ಸಂಗೀತವಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಸೀತಾರಾಮ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ, ಸಮಯ 8:00. ಮೊದಲಿಗೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿಭಾಗ, ಸ್ಪೋಕನ್ ವರ್ಡ್ಸ್ ವಿಭಾಗ. ಸಂಗೀತದ ಹೊರತಾದ ಉಳಿದ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಬರುತ್ತವೆ. ವಾರ್ತೆಗಳು, ಭಾಷಣಗಳು, ಚರ್ಚೆ, ಸಂದರ್ಶನಗಳು, ಶೈಕ್ಷಣಿಕ ಪ್ರಸಾರ, ವಿಶೇಷ ಶ್ರೋತೃವರ್ಗವನ್ನು ಹೊಂದಿದ ಕಾರ್ಯಕ್ರಮಗಳಾದ ಮಹಿಳಾ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಯುವಜನತೆಗಾಗಿ ಇರುವ ಕಾರ್ಯಕ್ರಮ, ಕೃಷಿ ಕಾರ್ಯಕ್ರಮ, ಕಾರ್ಮಿಕರ ಕಾರ್ಯಕ್ರಮ ಮುಂತಾದವುಗಳಲ್ಲದೆ ನಾಟಕ, ರೂಪಕ, ಶಬ್ದಚಿತ್ರಗಳೇ ಮೊದಲಾದ ಅನೇಕ ಕಾರ್ಯಕ್ರಮಗಳು ಪ್ರಸಾರಿಸಲ್ಪಡುತ್ತವೆ. ಇವುಗಳೊಂದಿಗೆ ರಾಷ್ಟ್ರೀಯ ಜಾಲದಲ್ಲಿ ಭಾಷಣಗಳು, ನಾಟಕಗಳು, ಚರ್ಚೆಗಳು, ಪ್ರಚಲಿತ ವಿದ್ಯಮಾನ, ವಿಶೇಷ ಕಾರ್ಯಕ್ರಮಗಳು ಪ್ರಸಾರಗೊಳ್ಳುತ್ತವೆ. ವಾರ್ತೆಗಳಿಗೆ ಆಕಾಶವಾಣಿಯಲ್ಲಿ ಬಹಳ ಪ್ರಾಮುಖ್ಯತೆ ಇರುವುದರೊಂದಿಗೆ ಅತಿದೊಡ್ಡ ಕೇಳುಗ ವರ್ಗವೂ ಇದಕ್ಕಿದೆ. ಆಕಾಶವಾಣಿಯ ವಾರ್ತಾ ಪ್ರಸಾರಕ್ಕೆ ರೋಚಕ ಇತಿಹಾಸವಿದೆ. ಭಾರತ ಕಂಡ ಯುದ್ಧಗಳು, ತುರ್ತು ಪರಿಸ್ಥಿತಿಯ ಕಾಲದ ವಾರ್ತಾ ಸಂಚಿಕೆಗಳು, ಸವಾಲುಗಳೇ ಸರಿ. ಮೊದಲು ದಿನಕ್ಕೆ ಒಂದೇ ಬಾರಿ ಸುದ್ದಿ ಪ್ರಸಾರವಾಗುತ್ತಿತ್ತು. 1936ರಲ್ಲಿ ದೆಹಲಿ ಕೇಂದ್ರದಿಂದ 2ನೇ ಸುದ್ದಿ ಪ್ರಸಾರದ ಯೋಜನೆಯನ್ನು ಶ್ರೋತೃಗಳೇ ವಿರೋಧಿಸಿದರಂತೆ. ಆಗ ಆಕಾಶವಾಣಿ ರಾಯ್ಟರ್ಸ್ ದಿ ಸಂಸ್ಥೆಯ ವರದಿಗಳ ಪಠಣ ಮಾಡುತ್ತಿತ್ತು ಅಷ್ಟೇ. 1937ರಲ್ಲಿ ಒಬ್ಬ ಸುದ್ದಿ ಸಂಪಾದಕನನ್ನು ಆಕಾಶವಾಣಿ ನೇಮಿಸಿಕೊಂಡಿತು. 1961ರ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಮಹತ್ವವನ್ನು ಪಡೆಯಿತು. ಜನ ಆಕಾಶವಾಣಿಯ ಸುದ್ದಿಗಾಗಿ ಕಾಯುತ್ತಿದ್ದರು. ಅದರಿಂದ ಬೆಳಗ್ಗೆ 6:40 ಹಾಗೂ ರಾತ್ರಿ 10:30ಕ್ಕೆ ದೆಹಲಿಯಿಂದ ಹೆಚ್ಚಿನ ಸುದ್ದಿ ಪ್ರಸಾರವನ್ನು ಮಾಡಲಾಗುತ್ತಿತ್ತು. ಈಗ ಆಕಾಶವಾಣಿಯ ಸುದ್ದಿ ವಿಭಾಗ ದಿನಕ್ಕೆ 647 ಸುದ್ದಿ ಸಂಚಿಕೆಗಳನ್ನು ದೇಶದಲ್ಲಿ, ಹೊರದೇಶಕ್ಕೆ ಹಾಗೂ ಪ್ರಾದೇಶಿಕವಾಗಿ ಪ್ರಸಾರ ಮಾಡುತ್ತಿರುವುದಲ್ಲದೆ ಕಾಲಕಾಲಕ್ಕೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕಾರ್ಯಕ್ರಮಗಳನ್ನು, ಚರ್ಚೆಗಳನ್ನು, ವಿಶೇಷ ದಿನಗಳಲ್ಲಿ ವೀಕ್ಷಕ ವಿವರಣೆಗಳನ್ನು, ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ, ಗಣರಾಜ್ಯೋತ್ಸವದ ಪೆರೇಡ್, ಕ್ರಿಕೆಟ್ ಮುಂತಾದ ಕ್ರೀಡೆಗಳ ವೀಕ್ಷಕ ವಿವರಣೆಗಳನ್ನು ಆಯೋಜಿಸುತ್ತದೆ. ಈ ವಿಭಾಗಕ್ಕೆ ವಾರ್ತೆಯ ಡೈರೆಕ್ಟರ್ ಜನರಲ್ ಅವರು ಮುಖ್ಯಸ್ಥರಾಗಿದ್ದು ದೇಶದಾದ್ಯಂತ 44 ಸುದ್ದಿ ಘಟಕಗಳಿದ್ದು ಒಂದು ಕೇಂದ್ರೀಯ ವಾರ್ತಾ ಘಟಕವಿದೆ. 2007ರಲ್ಲಿ ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿದ್ದ ಸುದ್ದಿ ಸಂಚಿಕೆಗಳಲ್ಲಿ ಪ್ರತಿದಿನ ಒಟ್ಟು 511 ವಾರ್ತೆಗಳು ಪ್ರಸಾರವಾದರೆ ಅವುಗಳ ಅವಧಿ 50:40 ಹಾಗೂ 87 ಭಾಷೆ ಉಪಭಾಷೆಗಳಲ್ಲಿ ಇದು ಪ್ರಸಾರವಾಗುತ್ತಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಉದಿತ್ ನಾರಾಯಣ ಅವರು ಹಾಡಿರುವ ಅನಾರಿ ಚಿತ್ರದ ಗೀತೆ, ಸಮೀರ್ ಅಂಜಾನ್ ಅವರ ಈ ಕವಿತೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

ಶ್ರೋತೃಗಳಲ್ಲಿ ನೀವು ಕಂಪನಾಂಕ 102.3 ಮೆಗಾಶ್ ತರಂಗಾಂತರಗಳಲ್ಲಿ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಆಗಲೇ ಲಗ್ಜಾ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್. ಸಹೀರ್ ಲುದನ್ವಿ ಅವರ ಈ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತು ಪೋಷಿತವೇ ಲೇಸಲ್ತೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತು ಪೋಷಿತವೇ ಲೇಸಲ್ತೆ. ತ್ರಿಶಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ತ್ರಿಶಕನಲೆ ಜೀವ ಬಿಸಿ ಬಾಣಿಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ.

ಇಲ್ಲಿ ಮನುಷ್ಯನ ಬದುಕಿನಲ್ಲಿ ವಿಷಯಕ್ಕಿರುವಂತಹ ಪ್ರಾಧಾನ್ಯತೆಯನ್ನು ನಿವಾರಿಸೋದು ಹೇಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ನಮ್ಮ ಭಕ್ತಿ ರಚನೆಗಳಲ್ಲಿ ವಿಷಯದ ಆಧಿಕ್ಯದಿಂದ ವ್ಯಕ್ತಿತ್ವದ ಔನ್ನತ್ಯ ಹೇಗೆ ಕೆಳಗಿಳಿತದೆ ಅನ್ನೋ ಮಾತು ಮತ್ತೆ ಕೇಳಬರ್ತದೆ. ಅದನ್ನು ವಚನಕಾರರಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ದಾಸರಾಗಿರ್ಬೋದು, ಸರ್ವಚನಕಾರರಾಗಿರ್ಬೋದು, ಹೀಗೆ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಪರಂಪರೆಯೊಳಗಡೆಗೆ ವಿಷಯದ ಆಧಿಕ್ಯ ಹೇಗೆ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತದೆ ಅನ್ನೋ ಮಾತು ಪುನರಾವರ್ತನೆ ಆಗೋದನ್ನು ನಾವು ಗುರುತಿಸ್ಬೋದು. ಅದೇ ಭಾವವನ್ನು ಹೆಚ್ಚು ಕಡಿಮೆ ದಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಅದರ ಸನ್ನಿಧಿಗಿಂತ, ಅದರ ಜೊತೆಗಿರೋದಕ್ಕಿಂತ, ವಿಷಯ ಅಂತಂದರೆ ಇಲ್ಲಿ ಆಸೆ, ಆಮಿಷಗಳು, ಲೈಂಗಿಕ ತೃಷೆ, ಸ್ವಾರ್ಥತೆ ಇವೆಲ್ಲವೂ ಒಳಗೊಂಡಿರೋದು ವಿಷಯ ಅಂತ ಅರ್ಥ. ಇಲ್ಲಿ ಇಂಥದೊಂದು ವಾತಾವರಣದ ಸನ್ನಿಧಿಗಿಂತ ಮಸಣದ ಸನ್ನಿಧಿ ಲೇಸು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೇಗಿದೆ ಅದು ಅಂತಂದರೆ ವಿಷ ಇದ್ದ ಹಾಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ವಿಷದ ಊಟಕ್ಕಿಂತ ಪೋಷಿತವೇ ಲೇಸು. ಪೋಷಿತ ಅಂತಂದರೆ ಇಲ್ಲಿ ಉಪವಾಸ ಅಂತ ಅರ್ಥ. ವಿಷದ ಊಟ ಮಾಡಿ ಸಾಯೋದಕ್ಕಿಂತ ಉಪವಾಸ ಇದ್ದು ಬದುಕೋದೆ ಮೇಲು ಅನ್ನೋ ಮಾತು. ಅದರಿಂದ ತ್ರಶೆ ಅಂದರೆ ಇಂತಹ ಆಶೆ, ಅದು ಕನಲೆ ನಮ್ಮನ್ನು ನಾವು ಅದು ಅಳ್ಳಾಡಿಸಿದಾಗ ಜೀವ ಹೇಗಿರ್ತದೆ ನಮ್ಮದು ಅಂತಂದರೆ ಅದು ಬಿಸಿ ಬಾಣಲೆಯಲ್ಲಿ ಬಿದ್ದಂತೆ, ಬಿದ್ದ ಹುಳುವಿನಂತೆ ಇರ್ತದೆ. ಮತ್ತು ಇನ್ನೊಂದು ಉಪಮೇಯದಲ್ಲಿ ಶಿಶು ಪಿಶಾಚಿಯ ಕೈಗೆ ಸಿಕ್ಕಂತೆ ಅಂತ. ಅಂದರೆ ವಿಷಯದ ಆಮಿಷಗಳು ನಮ್ಮನ್ನು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತವೆ ಅಂತಂದರೆ ಅವು ಬದುಕಕ್ಕೆ ಬಿಡಲ್ಲ, ಸಾವಿನ ಕಡೆಗೆ ನಮ್ಮನ್ನು ತಳ್ತವೆ. ಅದರಿಂದ ಅಂತಹ ವಿಷಯದ ಆಮಿಷವನ್ನು ನಾವು ಗೆಲ್ಲಬೇಕು ಅನ್ನೋ ಭಾವವನ್ನು ಈ ಪದ್ಯ ವಿಸ್ತರಿಸ್ತಾ ಇದೆ.

ಬೇಕು, ಋಣವ ತೀರಿಸಬೇಕು. ಋಣವ ತೀರಿಸುತ ಜಗದಾದಿಸತ್ವವನು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು. ಋಣವ ತೀರಿಸುತ ಜಗದಾದಿಸತ್ವವನು. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ.

0: ಬದುಕು ಅಂದ್ರೆ ಟಿ ವಿ ಜಿಯವ್ರ ಪ್ರಕಾರ ಋಣನ ತೀರಿಸೋದು ಅಂತ ಅರ್ಥ, ಸಾಲವನ್ನ ತೀರಿಸೋದು ಅಂತ ಅರ್ಥ. ಎಂತ ಸಾಲ ಅಂತಂದ್ರೆ, ಇದು ಅನೇಕ ಸಾಲವನ್ನು ನಾವು ಮಾಡಿದ್ದೀವಿ, ಅನೇಕರು ನಮಗೆ ಕೊಟ್ಟಿದ್ದಾರೆ, ಹಾಗೆ ಕೊಟ್ಟವರ ಸಾಲವನ್ನ ತೀರಿಸೋದು ಹೇಗೆ ಅಂದ್ರೆ, ಅನೇಕವನ್ನ ನಾವು ತಿಳ್ಕೊಂಡಿದ್ದೀವಿ, ಅನೇಕವನ್ನು ನಾವು ಕಲ್ತಿದ್ದೀವಿ ಲೋಕದಿಂದ, ಈ ಬದುಕಿನಿಂದ, ಬದುಕಿನಿಂದ ಕಲ್ತಿರೋದನ್ನ ವಾಪಸ್ಸು ತೀರಿಸೋದು ಹೇಗೆ ಅನ್ನುವ ಒಂದು ರೂಪಕದ ಭಾಷೆಯಲ್ಲಿ ಈ ಪದ್ಯ ರೂಪುಗೊಳ್ತಾ ಇದೆ. ಋಣವ ತೀರಿಸಬೇಕು, ಋಣವ ತೀರಿಸುತ್ತಾ ಜಗದ ಆದಿಸತ್ವವನ್ನು ಕಾಣಬೇಕು ಅಂದು. ಜಗದ ಆದಿಸತ್ವ ಅಂತಂದರೆ ಜಗದ ಮೂಲ ಸತ್ವ ಯಾವುದದು, ಯಾವುದು ನಮ್ಮ ಬದುಕಿಗೆ ಅತ್ಯಂತ ಪ್ರಮುಖವಾದಂತಹ ಬದುಕಿನ ತತ್ವವನ್ನು ಕಲಿಸ್ಕೊಡ್ತೋ ಅದನ್ನು ತಿಳ್ಕೋಬೇಕಾದ್ರೆ ನಾವು ಹಾಗೆ ನಮ್ಮ ಬದುಕನ್ನು ಕೂಡ ಹಾಗೆ ವಿಸ್ತರಿಸ್ಕೊಳ್ತಾ ಹೋಗಬೇಕು. ಹಾಗೆ ಬದುಕ್ತಾ ಹೋಗೋದ್ರ ಮೂಲಕ ನಾವು ಇಂತಹ ಋಣವನ್ನು ತೀರಿಸ್ತೀವಿ. ಅದು ಮೊದಲು ನಮಗೆ ಅಂತಹ ಋಣವನ್ನು ತೀರಿಸಲಿಕ್ಕೆ ದಕ್ಕುವಂಥ ವಾತಾವರಣ ಯಾವುದು ಅಂತಂದರೆ ಅದು ಮನೆಯೇ ಅನ್ನೋದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಮನೆಯೊಳಗೆ ಮಠ ನಿನಗೆ, ಮನೆಯೊಳಗೆ ಮಠ ಅಂತಂದರೆ ಕಲಿಸುವಂತಹ ಮತ್ತು ಕಲಿಯುವಂತಹ ಒಂದು ವಾತಾವರಣ ಏನಿದ್ರೂ ಕೂಡ ಮೂಲತಃ ಅದು ಪ್ರಾರಂಭವಾಗುವುದು ಮನೆಯೊಳಗೆ ಅನ್ನೋದು ಇಲ್ಲಿ ಪದ್ಯದ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿ ಕಾರವಾರ ಕೇಂದ್ರ.
3: ಆತ್ಮೀಯ ಕೇಳುಗರೆ, 12ನೇ ವಿಶ್ವಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ, ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಕಾರ್ಯಕ್ರಮ ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ 102.3 MHz ಗಳಲ್ಲಿ. ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಆಲಿಸಬಹುದು.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ

ಕಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಮ್ಮ ಒಂದೊಂದು ಹನಿ ರಕ್ತವು ಇನ್ನೊಬ್ಬರ ಪಾಲಿಗೆ ಜೀವಾಮೃತವಾಗಬಹುದು. ರಕ್ತದಾನ ಮಾಡಿ ಜೀವ ಉಳಿಸಿ.

ರಕ್ತದಾನ ಮಹಾದಾನ, ಶ್ರೇಷ್ಠ ದಾನ. ನೀವು ನೀಡುವ ಪ್ರತಿ ರಕ್ತದ ಕಣವು ಒಂದು ಜೀವಕ್ಕೆ ಆಧಾರವಾಗಬಹುದು.

0: ಆಕಾಶವಾಣಿ ಕಾರವಾರ. ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.
1: ಶ್ರೋತೃಗಳೇ, ಇಂದಿನ ವಚನ ವೈಭವದಲ್ಲಿ ವಿವಿಧ ಕಲಾವಿದರು ಹಾಡಿರುವ ವಿವಿಧ ವಚನಕಾರರ ವಚನಗಳನ್ನು ಕೇಳೋಣ. ಆರಂಭದಲ್ಲಿ ಸಿದ್ದರಾಮೇಶ್ವರರ ವಚನ ಹಾಡಿದ್ದಾರೆ ಸ್ವರ್ಣಲತಾ ಜ್ಯೋತಿ ಪ್ರಕಾಶ್. ಕೇಳಿ, ಬೇಡ ಬೇಡಯ್ಯ ಕಾಡಲಾಗದು

0: ಸಾಧನಾ ಸರ್ಗಮ್ ಅವರ ದನಿಯಲ್ಲಿ ಸವಾರಿ ಚಿತ್ರದ ಗೀತೆ ಸುಧೀರ್ ಅತ್ತಾವರವರ ಸಾಹಿತ್ಯ.
1: ಶ್ರೋತೃಗಳೇ, ನೀವು ಕಂಪನಾಂಕ 102.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಚನ ವೈಭವವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಬಸವಣ್ಣನವರ ವಚನವನ್ನು ಹಾಡಿದ್ದಾರೆ TS ಸತ್ಯವತಿ. ಕೇಳಿ, ತಾಳಮಾನ ಸರಿಸವನರಿಯೇ.

ಇನ್ನು ಮುಂದೆ ಉಮಾ ನರೇಶ್ ಅವರು ಹಾಡಿರುವ ಚನ್ನಬಸವಣ್ಣನವರ ವಚನ. ಶೂನ್ಯದ ನುಡಿದು ದುರ್ಗತಿಗಿಳಿದವರ

ಇನ್ನು ಮುಂದೆ ಗುಪ್ತ ಮಂಚಣ್ಣನವರ ವಚನ ಹಾಡಿದ್ದಾರೆ ಶುಭಮಂಗಳ. ಆತ್ಮತ್ಯಜದಿಂದ ಹೊರುವ

ಈಗ ಅಲ್ಲಮ್ಮ ಪ್ರಭುಗಳ ವಚನ, ಹಾಡಿರುವ ಗಾಯಕಿ ಸುಹಾಸಿನಿ, ಕೇಳಿ. ಒಲುಮೆಯ ಕೂಟಕ್ಕೆ ಹಾಸಿನಾ.

ವಚನ ವೈಭವದಲ್ಲಿ ಇನ್ನು ಮುಂದೆ ಕೊನೆಯದಾಗಿ ಹೆಜ್ಜೇಡರ ದಾಸಿಮಯ್ಯ ಅವರ ವಚನವನ್ನು ಹಾಡಿದ್ದಾರೆ ರಾಜೇಶ್ವರಿ. ಕೇಳಿ. ಈಶ ನಿಮ್ಮ ಪೂಜಿಸಿದ ಬಳಿಕ

0: ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳಿಗೆ ಇನ್ನು ಮುಂದೆ ಮಂಜುಳಗಾನ ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಮಂಜುಳ ಗಾನದ ಆರಂಭದಲ್ಲಿದೆ ಆರ್ ಎನ್ ಜೀವಗೋಪಾಲ್ ಅವರ ರಚನೆಯ ಸೀತಾ ಚಿತ್ರದ ಗೀತೆ. ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಕೇಳಿ ಬರುತ್ತಿರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳಿ ಬರುತ್ತಿರೋ ದಿನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಶ್ರೀ ಉದಯಶಂಕರ್ ಅವರ ಈ ರಚನೆಗೆ ಇಳಿಯರಾಜ ಅವರ ಸಂಗೀತವಿದೆ. ಚಿತ್ರ ಗೀತಾ.

ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕವಿ ದೊಡ್ಡರಂಗೇಗೌಡ ಅವರ ಕವನಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಈ ಗೀತೆ ದೀಪ ಚಿತ್ರದ್ದು.

0: ಅಕ್ಕ, ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಅನುಪಮ ಚಿತ್ರಕ್ಕೆಂದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿದ್ದೀರಿ. ದೊಡ್ಡರಂಗೇಗೌಡ ಅವರ ಈ ಕವಿತೆಗೆ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ.

ಕೇಳಿಬರುತ್ತಿರುವ ಧ್ವನಿಗಳು ಬೆಂಗಳೂರು ಲತಾ ಹಾಗೂ ಯೇಸುದಾಸ್ ಅವರದು. ವಿಜಯನಾರಸಿಂಹ ಅವರ ಕವಿತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಚಿತ್ರ ನಾಗಕಾಳ ಭೈರವ.

ಶರಪಂಜರ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಈ ಕವಿತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಪಿ ಸುಶೀಲಾ ಹಾಡಿದ್ದ ಕಸ್ತೂರಿ ನಿವಾಸ ಚಿತ್ರದ ಈ ಗೀತೆಯೊಂದಿಗೆ ನಮ್ಮ ಇಂದಿನ ಮಂಜುಳಗಾನ ಕಾರ್ಯಕ್ರಮ ಮುಕ್ತಾಯವಾಗುವುದು.

ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 10:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಆರಂಭವಾಗಲಿದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಸಮಯ ಆಗಿದೆ ಸರಿಯಾಗಿ 10:03:24. ಇದೀಗ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಸ್ನೇಹಿತರೆ, ಬಾಳು ಅಂತ ಅಂದರೆ ಜನನದಿಂದ ಮರಣದವರೆಗೆ ಮಾನವನು ಅನುಭವಿಸುವಂತಹ ಎಲ್ಲ ಘಟನೆಗಳು, ಸಂಬಂಧಗಳು, ಕಲಿಕೆಗಳು ಮತ್ತು ಸಾಧನೆಗಳ ಸಮಗ್ರ ಪಯಣ. ಜೀವನವು ಸುಖ ದುಃಖ, ಯಶಸ್ಸು ವಿಫಲತೆ, ಆಶೆ ನಿರಾಶೆಗಳ ಮಿಶ್ರಣ ಅಂತಲೇ ಹೇಳಬಹುದು. ಜೀವನ ಅಮೂಲ್ಯವಾದ ಒಂದು ಅವಕಾಶ. ನಮಗೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕನಸುಗಳು ಮತ್ತು ಗುರಿಗಳನ್ನು ಸಾಧಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಬಾಳಿನಲ್ಲಿ ಎದುರಾಗುವಂತಹ ಸವಾಲುಗಳು ವ್ಯಕ್ತಿಯನ್ನು ಮತ್ತಷ್ಟು ಬಲಿಷ್ಠನನ್ನಾಗಿ ಮಾಡುತ್ತವೆ. ಉತ್ತಮ ಸಂಬಂಧಗಳು, ಪ್ರೀತಿ, ಸಹಾನುಭೂತಿ ಮತ್ತು ಸೇವಾ ಮನೋಭಾವ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತೆ ಅಲ್ವಾ? ಬನ್ನಿ ಹಾಗಾದರೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬಾಳು ಶೀರ್ಷಿಕೆಯ ಗೀತೆಗಳನ್ನು ಕೇಳಿ ಬರೋಣ. ಮೊದಲನೇದಾಗಿ ಗಗನಚುಕ್ಕಿ ಭರಚುಕ್ಕಿ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಪರಶುರಾಮ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸ್ನೇಹ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ, ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇದೀಗ ಸದಾರಮೆ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಪಿ ಸುಶೀಲ ಅವರು ಧ್ವನಿಯಾಗಿದ್ದಾರೆ. ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯ, ಸುದರ್ಶನಂ ಆರ್ ಹಾಗೂ ಗೋವರ್ಧನಂ ಆರ್ ಅವರ ಸಂಗೀತ ಈ ಗೀತೆಗಿದೆ.

ಅನಿರೀಕ್ಷಿತ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಪಿವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಾಣಿ ಜಯರಾಮ್ ಅವರ ದನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿತ್ತು. ಸಮಯ ಆಗಿದೆ ಸರಿಯಾಗಿ 10:38
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಶೀರ್ಷಿಕೆಯ ಬಾಳು ಶೀರ್ಷಿಕೆಯ ಗೀತೆಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇದೀಗ ಶುಭ ಮಿಲನ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಜೊತೆಯಾಗಿ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

3:31 ಮಣಿ ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಸಾಕಷ್ಟು ಜನರು ಮೆಚ್ಚುಗೆಯ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ಜೊತೆಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಈ ಗೀತೆಯ ನಂತರ ನೋಡೋಣ. ಇದೀಗ ಹಾಲು ಜೇನು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಇದ್ರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಸಾಕಷ್ಟು ಜನ ಮೆಚ್ಚುಗೆಯ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಿ. ವಿಜಯ್ ಕುಮಾರ್ ಆರಾಧ್ಯ, ರಕ್ಷಿತ ಆರಾಧ್ಯ ಹಾಗೂ ಮನೆಯವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆಯೇ ಹೆಚ್ ಬಿ ಜಯರಾಮ್ ರಾಜಾಜಿನಗರಿಂದ ಗಗನಚುಕ್ಕಿ ಭರಚುಕ್ಕಿ ಚಿತ್ರದ ಗೀತೆ ಕೇಳಿ ಖುಷಿಯಾಯಿತು, ಅಪರೂಪದಲ್ಲಿ ಅಪರೂಪದ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ನಿಲಯಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸಂಜಯ್ ಅವರು ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಾಳು ಎಂಬ ಶೀರ್ಷಿಕೆಯ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸುಂಕದಕಟ್ಟೆಯಿಂದ ಸುಮಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸುಮಧುರ ಹಾಡುಗಳ ಕಾರ್ಯಕ್ರಮದಲ್ಲಿ ಬಾಳು ಗೀತೆಗಳು ಇಷ್ಟು ಆಗ್ತಾ ಇದೆ ಪ್ರಸಾರಕ್ಕೆ, ನಿಮಗೆ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ ಹೇಳಿ ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ ಬಾಳು ಶೀರ್ಷಿಕೆಯ ಗೀತೆಗಳು ಸೊಗಸಾಗಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ ನಿರ್ಮಲಾ ಅವರು. ಹಾಗೆಯೇ ನಾಗರಾಜ್ ಕೊಳೇಕಲ್ ಗಂಗಾವತಿಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. 10 ನಿಮಿಷ ತಡವಾಗಿ ರೇಡಿಯೋ ಹಾಕಿದೆ, ಬಾಳು ಶೀರ್ಷಿಕೆಯ ಹಾಡುಗಳು ಅಲ್ಲವೇ ಅಂತ ಇದ್ದಾರೆ. ಖಂಡಿತವಾಗಿಯೂ ಹೌದು. ಹಾಗೆಯೇ ಚಲವಾದಿ ಕೊಪ್ಪಲ್ ಮುತ್ತು ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಮೆಚ್ಚಿದ್ದಾರೆ. ಹಾಗೆಯೇ ಅನಿರೀಕ್ಷಿತ ಚಿತ್ರದ ಗೀತೆ ಸೂಪರ್ ಆಗಿತ್ತು ಅಂತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಅಕ್ಕಮಹಾದೇವಿ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಬಾಳು ಶೀರ್ಷಿಕೆಯ ಮಧುರವಾದ ಹಾಡುಗಳನ್ನು ಕೇಳುವ ನಮ್ಮ ಬಾಳು ಎಷ್ಟು ಚಂದ ಅಲ್ಲವೇ ಮೇಡಮ್ ಅಂತಿದ್ದಾರೆ. ನಿಜವಾಗಿಯೂ ಹೌದು. ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಎಲ್ಲ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ಹಾಡುಗಳು ಬಹಳ ಇಷ್ಟವಾಗ್ತಾ ಇದೆ ಅಂತ ಹೇಳಿ ಮೇಘರಾಜ್ ಎಸ್ ಜಿಡಗಿ, ಶ್ರೀಮತಿ ಭಾರತಿ ಕುಕನೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ರಂಗ ವಿದ್ಯಾರ್ಥಿ ಅರ್ಜುನ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸತೀಶ್ ಎನ್ಎಚ್ ನಗರಕೆರೆ ಇವರು ಸಹ ಬಾಳು ಶೀರ್ಷಿಕೆ ಹಾಡುಗಳು ಸಮುದ್ರ ಹಾಡುಗಳನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಬಾಳೊಂದು ನಂದನ ಜೇನುಗೂಡು ಅಂತ ಹೇಳಿ ಬಾಬು ಮಲ್ಲಪ್ಪನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ ಬಾಳು ಬೆಳಕಾಯಿತು ಪ್ರೇಮದ ಹೂವೆ, ಹಾ ಎಷ್ಟು ಚೆನ್ನಾಗಿರುವಂತಹ ಸಾಲುಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ನಾಗರತ್ನ ಅವರು ರಾಜಾಜಿನಗರಿಂದ. ಹಾಗೆಯೇ ಬಾಳು ಒಂದು ಅನಿವಾರ್ಯ, ಈ ವಿಷಯದಲ್ಲಿ ಮೂಡಿ ಬಂದ ಗೀತೆಗಳು ವಿಭಿನ್ನವಾಗಿತ್ತು ಅಂತ ಹೇಳಿ ಕೆ ಆರ್ ರಮೇಶ್ ಅವರು ಗಾಯತ್ರಿ ನಗರದಿಂದ ಸಂದೇಶ ಕಳಿಸಿದ್ರೆ ಹಲಸೂರಿನಿಂದ ರಾಜೇಶ್ ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ತ್ರಿವೇಣಿ ಸುದರ್ಶನ್ ಅವರು ಮಹೇಶ್ವರಿ ದಿವಾಕರ್ ಅವರು ಜೆಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಧುರಾತಿ ಮಧುರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಅವರು ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ತುಂಬ ಇಷ್ಟವಾಯಿತು ಮೇಡಮ್ ಅಂತ ಹೇಳಿ ಹೇಳ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ಆಭಾರಿ ಅಂತ ಹೇಳ್ತಾ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಯತ್ತ ಸಾಗೋಣ. ಕಾವೇರಿ ತೀರದಲ್ಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ, ವಿಜಯಾನಂದ ಅವರ ಸಂಗೀತ, ಈ ಗೀತೆಗಿದೆ.

ಮೋಡದ ಮರೆಯಲ್ಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಬಾಳು ಶೀರ್ಷಿಕೆಯ ಗೀತೆಯನ್ನ ಕೇಳಿದ್ರಿ. ಬಾಳು ಒಂದು ನಿರಂತರ ಕಲಿಕೆಯ ಪಯಣ. ಪ್ರತಿಯೊಂದು ಅನುಭವವು ನಮಗೆ ಹೊಸ ಪಾಠವನ್ನ ಕಲಿಸುತ್ತೆ. ಸಕಾರಾತ್ಮಕ ಮನೋಭಾವ ಮತ್ತು ದೃಢ ಸಂಕಲ್ಪದಿಂದ ಜೀವನವನ್ನ ಯಶಸ್ವಿಯಾಗಿ ಸಾಗಿಸಬಹುದು ಅಂತ ಹೇಳ್ತಾ, ಬಾಳು ಒಂದು ಪುಸ್ತಕದಂತೆ ಪ್ರತಿದಿನವೂ ಅದರ ಹೊಸ ಪುಟವಾಗಿದೆ ಅಂತ ಹೇಳ್ತಾ ಇವತ್ತಿನ ಬಾಳು ಶೀರ್ಷಿಕೆಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥಸಂಚಲನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರಿಶೀಲಿಸಿದರು. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಮೊದಲ ಬ್ಯಾಚ್ ಮಹಿಳಾ ಕೆಡೆಟ್ಗಳು ನಿಯೋಜಿತ ಅಧಿಕಾರಿಗಳಾಗಿ ತೇರ್ಗಡೆಯಾಗುತ್ತಿರುವುದರಿಂದ ಈ ದಿನವನ್ನು ಭಾರತೀಯ ಸೇನೆಗೆ ಮತ್ತು ದೇಶದಲ್ಲಿ ಮಹಿಳೆಯರಿಗೆ ಅತ್ಯಂತ ಮಹತ್ವದ್ದಾಗಿ ಮತ್ತು ಐತಿಹಾಸಿಕವಾಗಿ ಪರಿಗಣಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಗೆ 6 ದಿನಗಳ ಭೇಟಿಯನ್ನು ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಬೆಳಿಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿಸುತ್ತಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಾಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ನಲ್ಲಿ ಭಾಗವಹಿಸಲು 1800317008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಮನವಿ ಮಾಡಿದೆ. ಲಿಯಾಕಿ ಫ್ರೀಡಂ ಹಡಗಿನಲ್ಲಿ ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಸುಳ್ಳು ಎಂದು

ವಿದೇಶಾಂಗ ಸಚಿವಾಲಯ ಇಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಇಂತಹ ಸುಳ್ಳು ಮತ್ತು ಆಧಾರರಹಿತ ಹೇಳಿಕೆಗಳು ಮತ್ತು ಪೋಸ್ಟ್ಗಳ ವಿರುದ್ಧ ಜನರು ಎಚ್ಚರವಾಗಿರಬೇಕೆಂದು ವಿದೇಶಾಂಗ ಸಚಿವಾಲಯದ ಸತ್ಯ ಪರಿಶೀಲನಾ ಘಟಕ ತಿಳಿಸಿದೆ. ಇಂಗ್ಲೆಂಡ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಇದು ಬ್ಯಾಕ್ ಟು ಬ್ಯಾಕ್ 11 ಹಂಗಾಮ. ಇದೀಗ ಮೊದಲಿಗೆ ಕೇಳೋಣ ಸಿಲ್ಲಿಂಗು 2 ಚಿತ್ರದ ಗೀತೆಯನ್ನ. ಅನೂಪ್ ಸಿರಿನ್ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸಿರಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇಲ್ಲಿಯವರೆಗೆ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

1900 70ರಲ್ಲಿ ತೆರೆ ಕಂಡ ಸೀತಾ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸಂಪತ್ತಿಗೆ ಸವಾಲ್ ಚಿತ್ರಕ್ಕೆಂದು ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿಯೇ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆಯಿದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.

0: ರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ ಹತ್ತಾರು ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
1: ಭಾನುವಾರ 28ನೇ ತಾರೀಕು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೇ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ, ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ, ಈ ಚರ್ಚೆಯನ್ನ ಮಾಡಲಿಕ್ಕೆ, ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಎ ಇವರು. ನಮಸ್ಕಾರ.
5: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
4: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದರ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ?
5: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ.

0: ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ. ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
1: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
0: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
1: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆಯ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
0: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ, ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದಲೇ ಮಾನವನಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಿಸುವುದು, ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿನ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ, ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ, ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ, ವಾಯು ಚಲನೆ ಮತ್ತು ಜೀವನದ ಸಂಕೇತ, ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
1: ಓಕೆ ಯಶವಂತಿಯವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಇತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನ ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ?
0: ಹೌದು.
1: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
0: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನು ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು,
1: ಅಂದ್ರೆ ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
0: ಹೌದೌದು. ಫೈಕಸ್ ಎಲಾಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನು ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲ್ಲಿರುವುದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು,
1: ಮಾನವ ನಿರ್ಮಿತ ತ್ಯಾಜ್ಯ

0: ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
1: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರಂತ ಜಲಚರಗಳು ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
0: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ ಇನ್ನು ನೀವು ಜಲ ವಿನ್ಯಾಸ ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದಿರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
1: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರಿರುತ್ತೆ, ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತಹ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನು ಕಟ್ಕೊಳ್ಳುವ ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ದೇವ ಭೂಮಿ ಅಥವಾ ನದಿ ತೀರದ ವೆಟ್ಲ್ಯಾಂಡ್ ನದಿ ತೀರದ
0: ಪಡುವಂತಹ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
1: ಹೌದು. ಈ ತರ ವೆಟ್ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ದೇವಾಭೂಮಿ ಅಂತಾನೆ ಹೇಳ್ಬೋದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ದೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
0: ಈ ದೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
1: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ದೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ಲ್ಯಾಂಡ್ಸ್ ದೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡಿಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
0: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ದೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದುಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
1: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
0: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
1: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ್ಮೇಲೆ ಅದರಲ್ಲಿ ಇರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಷನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
0: ಸಂರಕ್ಷಣೆಯ ಮಾಡೋ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
1: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ ನಮ್ಮ ದೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ ಅವುಗಳ

0: ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
1: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
0: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ. ಭಾರತ ಇಡೀ 50 ಡಿಗ್ರಿ

0: ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನೆ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ, ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್ ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
1: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
0: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
1: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ ಸಹ ತಿಳಿಸ್ಕೊಡ್ತಾ ಇದ್ದೀರಿ.
0: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
1: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
0: ನಾವು ಆಕಾಶ ತತ್ವವನ್ನು ನೋಡಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ತು ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ. ಅದು ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ, ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋ ಶ್ರುತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ, ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡಿಕೊಂಡು ನಾವು ಮುನ್ನಡಿಬೇಕು.
1: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
0: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತೇವೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡ್ಕೊಂಡು

0: ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ 5 ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡೋದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
1: ಈ ವಿಚಾರವನ್ನ ತಿಳಿಸಿಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆಗೂ ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆನ ಒಂದು ಹೇಳಕ್ ಇಷ್ಟಪಡ್ತೀರಾ?
0: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳಿ ಅವರದು.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರೆದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ಎಲ್ಲ ಜೀವಿಗಳಿಗೂ ನೆಲೆ ನೀವ.

0: ಜಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ, ವಂದನೆ.
1: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
0: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
1: ಕಾಕತಾಳೀಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನು ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
0: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸಿಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
0: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದ್ದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಗಿರ್ಮಿಟ್ ಹೊಸ ರಾಗ, ಹೊಸ ತಾಳ.
4: ರಾಜಲೇ ಸಂಜಾನು ಈ ರಾಜನ್ ನೀನೆ ಕುಯ್ನು
3: ಹೊಸ ಶೈಲಿ.

ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಕಿರ್ಮಿಟ್ ಚಳಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬಾ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮ್ಗೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ದೇಹ ಕೂಡ ತಂಪಾಗಿ ನಮ್ಗೆ ಒಂದು ಒಳ್ಳೆ ಅನುಭವವನ್ನು ಕೊಡುವಂತಹ ಕಾಲ. ಆದ್ರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ.
2: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನು ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ, ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನು ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೆ, ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಾನೆ ಹೇಳ್ತೀವಿ. ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರ್ಯೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಹೇಗೆ ಯಾವ ಥರ ಇವನ್ನು ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯೆ ಅಂತ ಹೇಳಿಬಿಟ್ಟು ಹಾಗೆ ಋತುಚರ್ಯೆ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯೆ ಬಗ್ಗೆ ತಿಳ್ಕೊಬೋದು, ಯಾಕೆಂದರೆ ಋತುಚರ್ಯೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್ ಜುಲೈ ಆಗಸ್ಟು ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯೆ ಅಂತ. ಚರ್ಯೆ ಅಂತಂದರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅಂದರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತು ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ ಹಾಗೆ ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಆಹಾರ ಸೇವಿಸಬೇಕನ್ನೋದ್ರ ಬಗ್ಗೆಯೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂಥ ಅಕ್ಕಿ ಉಪಯೋಗಿಸ್ಬೇಕು,

0: ಬೇಕು ಅಂತ ಹೇಳ್ತೀವಿ. ನಾವು ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಹಾಕಿನೂ ಹೇಳ್ತೀವಿ ಷಷ್ಟಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ಮ ಕೆಲವೊಂದು ಟ್ರೀಟ್ಮೆಂಟ್ ಮಾಡೋವಾಗ ಷಷ್ಟಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂತ ಅಕ್ಕಿನ ಉಪಯೋಗಿಸಬೇಕು ಅಂತ.
1: ಹಳೆಯ ಅಕ್ಕಿಯನ್ನ ಯಾಕೆ ಉಪಯೋಗ ಮಾಡಬೇಕು
0: ಅಂದ್ರೆ, ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ, ಅಂದ್ರೆ ಜೀರ್ಣಕ್ಕೆ ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಹಳೇದಾದ್ರೆ ಜೀರ್ಣ ಬೇಗ ಆಗುತ್ತೆ ಅನ್ನೋದ್ರ ಸಲುವಾಗಿ. ಮತ್ತೆ ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನು ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನು ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದ್ರೂ ಸಹ ನಾವು ಮತ್ತೆ ಅದನ್ನು ಕಾಸಿ ಆಸಿನ ಕುಡಿಬೇಕು, ಒಳ್ಳೆಯದು. ಅದೇ ಥರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸಬೇಕು. ಮತ್ತೆ ಜೀರ್ಣಕ್ಕೆ ಹಗುರವಾಗಿರುವಂಥ ಅಂದರೆ ಹೆಸರು ಬೇಳೆ, ಅತಿ ತೊಗರಿ ಬೇಳೆ, ಕಾಳು ಬೇಳೆಗಳು ತುಂಬ ಹೆವಿ ಇರುವಂಥದ್ದು, ಕಾಬೂಲ್ ಚೆನ್ನೆ ಇಂಥವು ತೊಗೊಳ್ಬಾರ್ದು. ದೊಡ್ಡಪತ್ರೆ, ಈ ಜೀರಿಗೆ, ಕಾಳುಮೆಣಸು ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಉಪಯೋಗಿಸಿದರೆ ನಮ್ಮ ಜೀರ್ಣಶಕ್ತಿ ಇದನ್ನು ಜಾಸ್ತಿ ಮಾಡೋದಕ್ಕೆ. ಮತ್ತೆ ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ, ಯಾಕಂದರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಭಸ್ತಿಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತೆ ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡ್ರಿಂದ ಒಂದು ಮಸಾಜ್ ಮಾಡುವಂಥ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡ್ಬೋದು ಅಂತ ಉಲ್ಲೇಖ ಇದೆ. ಮತ್ತು ಪ್ರಾಣಾಯಾಮ, ಧ್ಯಾನ ಈ ಥರದ್ದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳೋಂಥದ್ದು. ಈ ಅಪಥ್ಯನೂ ತಿಳ್ಕೋಬೇಕು, ವರ್ಷ ಋತುವಲ್ಲಿ ಹಗಲು ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟ್ರ್ ಮಿನಿಮಮ್ ಆದರೂ ಮಾಡಬೇಕು. ಈಗ ಸಮ್ಮರಲ್ಲಾದರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರವೂ ಹೋಗುತ್ತೆ ಜಾಸ್ತಿ. ಸೊ ನೀರನ್ನು ನೋಡಿ ತೊಗೋಬೇಕು, ಅಂದರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್, ಹಂಗೆ ಕಮ್ಮಿ ತೊಗೋಬೇಕಂತ ಹಾಗೇನಿಲ್ಲ. ಮತ್ತು ಅತಿಯಾದ ವ್ಯಾಯಾಮನೂ ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇ. ಮತ್ತು ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟನ್ ಹೇಳ್ತೀವಿ, ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು.
0: ಹೌದು ಹೌದು.
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು, ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ, ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ, ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರು ಬಿದ್ದಾಗ ಒಂದು ಸ್ವಲ್ಪ ಕೆಲವೊಂದು ವೈರಸ್ ಇದರದ್ದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂಥವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂದ್ರೆ ಫಸ್ಟು ನೆಗಡಿ ಅಂದರೆ ಮೇನ್ ಆಗಿ ಎಂಟರ್ ಆಗೋದೇ ನಮ್ಮ ನೋಸು, ಥ್ರೋಟು, ಅಲ್ಲಿಂದನೇ ಅದು ವೈರಸ್ ಎಂಟರ್ ಆಗಬೇಕು,
1: ಮೂಗು,
0: ಗಂಟಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟು ಅದು ಎಂಟರ್ ಆಗೋದಲ್ಲಿ ಅಲ್ಲೇ ಸಬ್ಸೈಡ್ ಮಾಡೋ ಹಂಗೆ ಮೂಗನ್ನು ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ 4 ಲೋಟ ನೀರು ಹಾಕಿರೋದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು 1 ಲೋಟ ಮಾಡಿಕೊಂಡು ಅಂದರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಹಾಕಿ ಸೋಸಿಟ್ಕೊಂಡು ಅದನ್ನು ಸ್ವಲ್ಪ ಮೂಗೊಳಗೆ ಎಂಟರ್ ತನಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ನಾವು.
1: ಅದಕ್ಕೆ ಏನೋ ಬೇರೆ ಔಷಧಿ ಸೇರಿಸಿದೆ?
0: ಸೇರಿಸ್ಬೇಕಂತಿಲ್ಲ, ಪ್ಲೇನ್ ವಾಟ್ರಲ್ಲಿ, ಯಾಕಂದರೆ ನೇಸಲ್ ವಾಶ್ ಇದು ಮಾಡೋವಾಗ ಅದೇ ಥರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವು ಇದು ಬಂತು ಅಂದರೆ ಗಾರ್ಗ್ಲಿಗೆ ಮಾಡೋದು, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬೋದು, ಅದನ್ನು ಗಂಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಗಂಟ್ಲು ತನಕನೂ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ಥರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣು ತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿ ಮಶನಸ್ಯ ಅಂತ ಹೇಳ್ಬಿಟ್ಟು 2 ಡ್ರಾಪ್ಸನ್ನು ಹಾಕ್ಕೊಳ್ಬೋದು. ಅದೇ ಥರ ನಮ್ದು ಪೇಟೆಂಟ್ಗಳು ಕೆಲವೊಂದೆಲ್ಲ ಬಂದಿದ್ದಾವೆ, ನೈನಾಗ್ರ, ಆಯುರ್ವೇದದಲ್ಲೂ ನೇಸಲ್ ಸ್ಪ್ರೇಗಳಿದ್ದಾವೆ, ಆ್ಯಸ್ ಎ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಳ್ಬೋದು ಅದನ್ನು, ಬರೀ ಬ್ಲಾಕನ್ನು ರಿಲೀಸ್ ಮಾಡಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೆ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬೋದು, ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕಾಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ಥರ ಈ ಕೋಲ್ಡು, ಕೆಮ್ಮು, ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ಥರ ಹಾಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ಥರ ತೊಂದರೆಗಳು. ಮತ್ತು ಜ್ವರ, ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂಥ ಈ 3 ಕಾಯಿಲೆಗಳು, ಯಾಕಂದರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ. ಏನಾಗುತ್ತೆ, ತುಂಬ ಮಳೆ ಜಾಸ್ತಿ ಬರೋದ್ರಿಂದ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇರೋದೇ 2 ಕಾಲ ಅಂತಲೇ ಹೇಳ್ತೀವಿ, ಹೆಚ್ಚಾಗಿ ಬೇಸಿಗೆ ಕಾಲ ಬಿಟ್ಟರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದಿರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದರೆ ನೀರು ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ, ಆದರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಇದ್ರ ಕಡೆಗೆಲ್ಲ ನೀರು ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನೂ ಸಹ ತುಂಬ ಈ ಸೊಳ್ಳೆಗಳು ಇದು ಬರ್ತಿರ್. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಧೂಪ ಇದೆ. ಇನ್ನೊಂದು ಕಾಯಿಲೆ ಅಂದರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ, ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗೇನು ಮಾವಿನ ಹಣ್ಣಿನ ಸೀಸನ್ ಇತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತು ಅವುಗಳಿಂದ ಸ್ವಲ್ಪ ನೊಣಗಳು

0: ಜಾಸ್ತಿ ಆಗಿರ್ತವೆ ಎಲ್ಲ ಕಡೆಗೂ. ಸೊ ಹಾಗಾಗಿ ಅದರಿಂದನೂ ಸಹ ಫುಡ್ ಪಾಯ್ಸನಿಂಗ್ ಆಗೋದು. ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂಥದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ. ನೀರು ಗಲೀಜಾಗುತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ ಹಾಗಾಗಿ ಅದರಿಂದನೂ ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆಯನ್ನು ಸ್ವಲ್ಪ ಕಾಣಿಸ್ಕೋಬೋದು, ಮತ್ತು ಅತಿಸಾರ ಹೆಚ್ಚಾಗಿ. ಮತ್ತು ಇನ್ನೊಂದು ಮೇಜರ್ ಹೇಳಬೇಕಂದ್ರೆ ಚರ್ಮದ ಕಾಯಿಲೆ, ಯಾಕಂದರೆ ತುಂಬ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದನೂ ಈ ಕಾಲ್ ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂಥದ್ದು, ಫಂಗಲ್ ಇನ್ಫೆಕ್ಷನ್ ಥರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವರು ಸ್ವಲ್ಪ ಅದೇ ಹೆಚ್ಚಾಗುವಂಥದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ಥರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್, ಯಾಕಂದರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು, ವಾತ ಮತ್ತು ಕಫದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನು ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗುತ್ತೆ, ಅವುಗಳಿಗೂ ಸಹ ನಾವು ಕೇರ್ ತೊಗೊಳ್ಬೇಕಾಗತ್ತೆ. ಇನ್ನು ಒಂದಂದರೆ ಅತಿವೃಷ್ಟಿ ಆದರೆ, ಲಾಸ್ಟ್ ತುಂಬಾ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ, ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು. ಆ ಥರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ಹಿತ ನುಡಿಗಳನ್ನ ಹೇಳಬೇಕು, ಧೈರ್ಯ ತುಂಬೋದು. ಸೊ ಈ ಥರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ ಶೀತ ನೆಗಡಿ ಬಗ್ಗೆ ನಮಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡ್, ಅಲರ್ಜಿ, ಥಂಡಿ, ನೆಗಡಿ ಥರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡ್, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ, ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣನೇ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೆಯದು. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದು 2 ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದು ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಹಾಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರ್ಬೋದು. ಮತ್ತು ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ ತುಳಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಬೋದು, ಅರ್ಶಿನ ಹಾಕ್ಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಲೇ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡ್ರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರು, ಆ್ಯಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರೋಕ್ಕೆ ಮುಂಚೆನೂ ಸಹ ನಾವು ಆ್ಯಸ್ ಎ ಪ್ರಿಕಾಷ್ನರಿ ಅದನ್ನು ಯೂಸ್ ಮಾಡ್ಬೋದು. ಅದೇ ಥರ ಈಗ ಮಾರ್ಕೆಟಲ್ಲೂ ನಮಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಂಗಿರ ವಿರಾಲ್ ಪ್ಲಸ್ ಅಂತೇಳಿ, ಆ ಥರ ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ತಿರ ಇರುವಂಥ ವೈದ್ಯನ ಕಂಡುಬಿಟ್ಟೇ ತೊಗೊಳ್ಳಿ. ಬಟ್ ಕಾಮನ್ನಾಗಿ ನಾವು ಅಮೃತ ಬಳ್ಳಿ, ತುಳಸಿ ಮತ್ತು ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದರಿಸಲ್ಸು ಜ್ವರ ಹರ ಅಂತ ಹೇಳ್ತೀವಿ, ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬೋದು, ಇಲ್ಲ ರಸ ತೆಗೆದುಬಿಟ್ಟು ಈ ಥರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡ್ಬೋದು. ಈ ಥರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನು ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ, ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣನೇ ನೀರನ್ನು ಅಟ್ಲೀಸ್ಟ್ 1/4 ತನಕ ಆದರೂ ಇಲ್ಲ ಅಟ್ಲೀಸ್ಟ್ 1/2 part ಆದರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿಟ್ಕೊಂಡು ಕುಡಿಯೋದು ಒಳ್ಳೆಯದು. ಮತ್ತು ಅದೇ ಥರ ಮನೆ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರುತ್ತೆ. ಹಾಗಾಗಿ ಅವು ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂಥದ್ದು, ತುಳಸಿ, ಪಾರಿಜಾತ ಮತ್ತು ಈ ಲೆಮನ್ ಗ್ರಾಸ್, ಈ ಥರದನ್ನ ಮನೆ ಸುತ್ತ ನೆಟ್ಕೊಂಡಾಗ ಆದಷ್ಟು ಸೊಳ್ಳೆಗಳು ಸ್ಪ್ರೆಡ್ ಆಗದಿರೋದಕ್ಕೆ ಕಡಿಮೆ ಆಗುತ್ತೆ ಅಂತ. ಅದು ಅದ್ರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸು ಇದೆ, ಧೂಪಗಳನ್ನ ಹೆಂಗೆ ಮಾಡಬೇಕು ಅನ್ನೋದನ್ನ. ಮೊದಲು ಕಾಲದಲ್ಲಿ ಶಗಣಿದು ಭರಣಿ ಮಾಡ್ತಿದ್ರಲ್ಲ, ಅವಾಗ್ಲೇನೆ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದ್ರದ್ದು ಎಲೆ, ಮತ್ತೆ ಮನೆಯಲ್ಲೇ ಸಿಗುವಂತ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ, ಈವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದರಲ್ಲಿ ಸ್ವಲ್ಪ ವೆರಿ ಗುಡ್ ಧೂಪ ಹಾಕಿದ್ರೆ ಅವೆಲ್ಲದೂ ಒಂದು ಪೇಸ್ಟ್ ಥರ ಮಾಡಿಕೊಂಡು ಈ ಶಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನು ಮಾಡ್ಬೋದು, ಒಂದು ಕಾಯಿ ಚಿಪ್ಪೆ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ ಮತ್ತು ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟಲ್ಲಿ, ಅವುಗಳನ್ನ ತಂದುಬಿಟ್ಟು ಏನು ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದರಲ್ಲಿ ಅದೆಲ್ಲದನ್ನು ಹಾಕ್ಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ಥರ ಹಚ್ಚಿದ್ರೆ ಮನೆ ತುಂಬ ಅದನ್ನ ಇದು ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೋಬೇಕು, ಸ್ವಲ್ಪ ಮನೆಯಲ್ಲಿ ಯಾರೂ ಇಲ್ಲದೆ ಇದೆ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೋಗಿ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತೇವಾಂಶ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ಥರದ ಫುಲ್ ಬ್ಲಾಕ್ ಮಾಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನು ಒಂದು ಸ್ವಲ್ಪ ಕೇರ್ ತೊಗೊಂಡು ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗೆ, ಸೊಳ್ಳೆಗಳು ಕಚ್ಚದೆ ಇರೋಂಗೆ, ಆ ಥರ ಮಕ್ಕಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ಥರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಲೇ ನಾವು ಅರ್ಶಿನ ಬೇರನ್ನೇ ಒಲೆ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಸುಟ್ಟರೆ ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕು ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂಥವ್ರಿಗೆ ಅದನ್ನು

0: ಎಲ್ಲಿ ಮಾಡಬೇಕು, ಬಾಯಿಂದ ಬಿಡಬೇಕು, ಬಾಯಿಂದ ತಗೊಳ್ಳೋದು, ಮೂಗಿಂದ ಬಿಡೋದು, ಆ ಥರ ಮಾಡ್ಬೋದು. ಅರ್ಶಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದದ್ದು ಗ್ರ್ಯಾನ್ಯೂಲ್ಸ್ ಟೈಪ್ ಬರುತ್ತೆ, ಅದನ್ನು ಮಕ್ಕಳಿಗೆ ತಿನ್ನಿಸಿಕೊಡ್ಬೋದು. ಕಲ್ ಸಕ್ಕರೆ ಹಾಕೊಳ್ಬೇಕು, ಮತ್ತು ತುಳಸಿ ರಸ ಒಂದು ಚಮಚ, ಕಾಳು ಮೆಣಸಿಂದು ಪೌಡ್ರು ಎರಡು ಚಿಟಿಗೆ ಹಂಗೆ ಹಾಕೊಳ್ಳೋದು, ಮತ್ತು ಇಪ್ಲಿ ಅಂತ ಸಿಗುತ್ತೆ ಬಿಟ್ಟು ಅದರದ್ದು ಪೌಡ್ರು ಮಾಡ್ಕೊಂಡು ಒಂದು ಎರಡು ಚಿಟಿಗೆ ಹಾಕೊಳ್ಳೋದು. ಇಂಥವನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ದಿನಕ್ಕೊಂದು ಎರಡು ಮೂರು ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು. ಸ್ವಲ್ಪ ಅದು ಕಹಿ ಇರುತ್ತೆ, ಬಟ್ ಅದು ಸಬ್ ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡಿ ಅಂತ. ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲು ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಡ್ತದೆ. ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೂ ಕಾಣುತ್ತೆ. ಇದಕ್ಕೆ ಒಂದು ಪರಿಹಾರ ಏನು ಅಂತ
0: ಹೇಳಿ? ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಹ, ಅದರಿಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲಿ ಅಷ್ಟೇ ಅಂತಲ್ಲ, ಕೊಂಕ್ಳಲ್ಲಿ ಇರೋದು, ತೊಡೆ ಸಂಧಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳ ಬದ್ದೆ ಆ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ ಹಾಕೊಳ್ಳೋಂಥದ್ದು. ಈವನ್ ನಾವು ಫ್ಲಡ್ ಬಂದಾಗೆಲ್ಲ ವಿಸಿಟ್ ಮಾಡಿದ್ವಿ ಮೊದಲೆಲ್ಲ, ಅವಾಗಲೂ ಸಹ ನಾವು ನೋಡಿದ್ವಿ ಕಾಲಿನ ನಂಜಿಂದು ತುಂಬ ಪ್ರಾಬ್ಲಮ್ ಇತ್ತು ತುಂಬ ಜನಕ್ಕೆ. ಅದಕ್ಕೆ ಮನೆಯಲ್ಲೇ ಒಂದು ಮಾಡ್ಕೊಳ್ಳೋಂಥ ಒಂದು ಆಯಿಂಟ್ಮೆಂಟ್ ಇದೆ ನಮ್ಮಲ್ಲಿ, ಒಂದು ಬಿಳಿ ಮಲಹಂ ಅಂತ ಹೇಳಿ ಗೌರ್ಮೆಂಟ್ ಇದ್ರಲ್ಲಿ ಮೊದಲು ಬರ್ತಾ ಇತ್ತು, ಅದನ್ನೇ ಗಂಧಕಾದ್ಯ ಮಲಹರ ಅಂತ ಹೇಳಿನೂ ಈಗ ಮಾರ್ಕೆಟಲ್ಲಿ ಸಿಗುತ್ತೆ. ಇದರಲ್ಲೇನು ಅಂದರೆ ಕೊಬ್ಬರಿ ಎಣ್ಣೆ ಮೂರು ಭಾಗ ತಗೋಬೇಕು, ಅದರಲ್ಲಿ ಒಂದು ಭಾಗ ಅಷ್ಟು ಈ ಮೇಣ, ಈ ಜೇನು ಗೂಡಿಂದು ಏನು ವ್ಯಾಕ್ಸ್, ಅದು ಅರ್ಶಿನ ಪುಡಿ. ಫಸ್ಟು ತೆಂಗಿನೆಣ್ಣೆನ ಒಂದು ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನು ಅಂದಾಜು ಒಂದು ಥರ್ಡ್ ಪಾರ್ಟ್ ಅದನ್ನು ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಅವಾಗಲೇ ಚೆನ್ನಾಗಿ ಒಂದು ಚಮಚ ಅರ್ಶಿನ ಪುಡಿ ಹಾಕಿ, ಸೇಮ್ ಮಲಾಮ್ ಥರನೇ ಆಗುತ್ತದು. ತೆಂಗಿನೆಣ್ಣೆ ಹಾಕಿ ಇದು ಮಾಡಿದ್ಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು, ಅದನ್ನು ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಗ್ಗೆ ವಾಶ್ ಮಾಡ್ಕೋಬೇಕು. ಅದು ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗೆ ಇರುತ್ತೆ, ಸೊ ಅದನ್ನು ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಗ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಮಲ್ಲಿಗೆ ಹೂವಿನ ಇದ್ದರೆ ಎಲೆದೇ ಸ್ವಲ್ಪ ರಸ ತೊಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬೋದು, ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಇವಾಗ ನಮಗೆ ಮಾರ್ಕೆಟಲ್ಲಿ ಕೂಡ ಜಾತ್ಯಾದಿತ ಇಲ್ಲ ಅಂತ ಸಿಗುತ್ತೆ, ಗಂಧಕಾದ್ಯ ಮಲಹರ ಅಂತ ಹೇಳಿ ಒಂದು ಆಯಿಂಟ್ಮೆಂಟೇ ಸಿಗುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಬೆಂಕಿಗೆ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದ್ರದ್ದೇನು ಬೂದಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಹಚ್ಕೋದು, ಏನು ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು, ಅದನ್ನು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದರಲ್ಲಿ ಸೋನು ನಾವು ಸ್ವಲ್ಪ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಸೊ ಮುಖ್ಯ ಅಂದರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದರಿಂದ, ಮತ್ತು ನಮ್ಮದು ಕಾಲನೇ ಇದು ವಾತ ಮತ್ತು ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದನೂ ಸ್ವಲ್ಪ ಕಾಣಿಸೋ ಇದಿರುತ್ತೆ. ಹಾಗಾಗಿ ಸ್ವಲ್ಪ ಈ ನಂಜು ಪದಾರ್ಥಗಳನ್ನು ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ ಇಂಥವೆಲ್ಲ, ಸ್ವಲ್ಪ ಬದನೆಕಾಯಿ ಇವುಗಳನ್ನ, ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಈ ಅಲರ್ಜಿಗಳು ಇದನ್ನು ಕಮ್ಮಿ ಮಾಡ್ಬೋದು, ಮತ್ತೆ ಈ ತೇವಾಂಶನ ಜಾಸ್ತಿ ಇಲ್ದಾರ ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಅಂತೀರಾ?
0: ಅದೇ, ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರಬೇಕು, ಮತ್ತು ಟೈಮ್ ಟೈಮ್ ತಿನ್ನಬೇಕು. ಹಂಗಂಥೇಳಿ ಖಾಲಿ ಹೊಟ್ಟೆಲಿದ್ದರೂ ಇದು ವಾತಕಾಲ ಆಗಿರೋದ್ರಿಂದ ತುಂಬ ಜನಕ್ಕೆ ನೋಡ್ತೀವಿ ಬ್ಲೋಟಿಂಗು, ಅಜೀರ್ಣ ಥರ, ಅಸಿಡಿಟಿ ಆಗೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ, ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನು ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಅರೆದು ತಿಂತಾ ಇದ್ರು ಸಹ ನಮ್ಮ ಜೀರ್ಣಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬೋದು. ಮತ್ತು ಹೆವಿ ಪದಾರ್ಥಗಳನ್ನ ತೊಗೊಬಾರ್ದು, ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತು ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ಥರದ್ದು, ಅಂಡರ್ ರೂಟ್ಸನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಗೆಡ್ಡೆ ಗೆಣಸುಗಳು ಏನು ಬರ್ತಾವಲ್ಲ ಅವನ್ನ ಹೆವಿ ತೊಗೊಬಾರ್ದು, ಯಾಕಂದರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡಬೇಕು. ಕಾಲಕ್ಕೆ ತಕ್ಕಂಗೆ ನಮ್ಮ ದೇಹದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನು ಹೇಳ್ತೀವಿ ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ, ಥಂಡಿ, ಕೆಮ್ಮಿರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತು ಈ ಶರದ್ ಇದರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ, ವಾತದ ರಿಲೇಟೆಡ್ ಅದೇ ಭಸ್ತಿಕರ್ಮ ಈ ಥರದ್ದು ಇದು ಮಾಡ್ಕೊಳ್ಳೋಂಥದ್ದು. ಅದೇ ಶರದ್ ಋತು ಬಂತು ಅಂದರೆ ನೆಕ್ಸ್ಟ್ ಚಳಿಗಾಲದ್ದು ಬಂದಾಗ ಪಿತ್ತ ಹೆಚ್ಚಾಗುತ್ತೆ, ಸೊ ಹಂಗಾಗಿ ಸ್ವಲ್ಪ ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದು ತಕ್ಕಂಗೆ ಅವಾಗಿಂದ ಆಹಾರ. ಹಾಗಾಗಿ ನೋಡಿ ಹೌದು, ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನು ಪಂಚಭೌತಿಕ, ನಮ್ಮ ದೇಹನೂ ಪಂಚಭೌತಿಕ ಇರೋದ್ರಿಂದ ಅದು ಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ, ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೇನೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು ಉಪಚಾರಗಳನ್ನ ಮಾಡಬೇಕು?
0: ಈಗ ವೃದ್ಧರಲ್ಲಿ ಏನಾಗಿರುತ್ತೆ ಅಂದ್ರೆ ಕ್ಲೈಮೇಟಿಕ್ ಚೇಂಜಸ್ ಇದರಿಂದ ಸ್ವಲ್ಪ

0: ನೆಗಡಿನೂ ಆಗ್ಬೋದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಪ್ಸ, ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಸ್ವಲ್ಪ ಈ ಆಡ್ಸೋಗೆ ರಸ ಮತ್ತೆ ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನ ಸ್ವಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊಡುವಂಥದ್ದು. ಹ್ಞೂ, ಅದೇ ಯಾಕೆಂದ್ರೆ ಬೇಗ ಕಫನ್ನ ಕರಗಿಸಿ ಕ್ಲೀನಾಗಿ ಹೋಗೋದಕ್ಕೆ ಸೈಂಧವ ಲವಣ ಹರಳುಪ್ಪು ಸೇರಿಸಿದಂಥ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ಕೆ ಹೇಳಬೇಕು. ಬೆನ್ನಿಗೆ ಮುಂದೆ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂಥದ್ದು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಬೇಕು. ವಯಸ್ಸಾದ್ಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರುತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದನೂ ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ಥರ ಸೊಪ್ಪುಗಳು ತಿನ್ನುವಂಥದ್ದು, ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು ಅಭಯಾರಿಷ್ಟ ಅಂಥದ್ದು, ಈ ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ್ದು ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯನ ಕಂಡೆ ತಗೊಳ್ಳಿ ಬೆಟರು. ಬಟ್ ಮನೇಲಿ ಔಷಧಿ ಅಂತ ತ್ರಿಫಲ ಚೂರ್ಣ ಈ ಥರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂಥವೆಲ್ಲ ಮೊದಲು ಕಾಲ ತಗೋತ ಅದನ್ನು ಸ್ವಲ್ಪ ಮೈಲ್ಡ್ ಆಗಿ
1: ಹಾಲು ಸೇವನೆ,
0: ಹಾಲನ್ನು ರಾತ್ರಿ ಟೈಮ್ ತಗೊಳ್ಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದು. ಮಾಮೂಲಿಯಾಗಿ ಏನೂ ತೊಂದರೆ ಇಲ್ಲ. ಮತ್ತು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತೊಗೋಬೇಕು. ಮೇಯ್ನ್ ಆಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು, ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸ್ವಲ್ಪ ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ಬರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ, ಅಂಥದ್ದು ಮಾಡಿ ತೊಗೊಳ್ಬೇಕು. ಯಾಕೆಂದರೆ ನಮಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತು ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ, ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ. ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಅದಕ್ಕೆ ಮಜ್ಜಿಗೆ ಬೇಕೇ, ಎಸ್ಪೆಷಲಿ ಅಜೀರ್ಣ ಮತ್ತು ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ, ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗದ ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟುಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು, ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು, ಮತ್ತು ಮೆಂತೆ ಮೊಸರು ಕಾಮನ್ನಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು. ಇವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್, ಅದರಲ್ಲೂ ಕಂಟ್ರೋಲ್ ಆಗದೆ ಇದ್ದರೆ, ಯಾಕಂದರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತೊಗೊಳ್ತಾ ಇದ್ದೀವಿ ಬಿಡು ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, ಎರಡು ದಿನ ಮೂರು ದಿನದಲ್ಲಿ ಇವನ್ ಫೀವರ್ ಆದರೂ, ವೈರಲ್ ಫೀವರ್ ಆದರೂ ಒಂದು 2-3 ಡೇಸ್ ನೋಡ್ಬೋದು ಈ ಥರದ್ದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತೊಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನೂ ಕಂಟ್ರೋಲ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತು ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳಬೇಕಂತಂದರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತೊಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತಗೋತಾ ಇರ್ತೀವೋ ಅದು ಮೋಷನಲ್ಲಿ ಹೋಗ್ತಾ ಇದೆ, ಮತ್ತು ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ ಹಂಗಿದ್ದಾಗ ಈ OR S ಹೇಳ್ತೀವಲ್ಲ, ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ, ಒಂದು ಚಿಟಿಗೆ ಉಪ್ಪು, ಈ ಥರ ತಕ್ಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರಬೇಕು, ರಿಹೈಡ್ರೇಷನ್ ಥೆರಪಿ ಥರ ಹಂಗೆ. ಅದರಲ್ಲೂ ಯಾವಾಗಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳಬೇಕು, ಯಾಕಂದರೆ ವಾಂತಿ ಅಂದ ತಕ್ಷಣ ಜನ ಏನು ಮಾಡ್ತೀವಿ, ಅಯ್ಯೋ ವಾಂತಿ ಆಯಿತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸು ಈ ಥರದ್ದು ಏಲಕ್ಕಿ ನೀರು ಮಾಡಿಬಿಟ್ಟು ಸ್ವಲ್ಪ ರಿಪೀಟ್ ರಿಪೀಟ್ ಸ್ವಲ್ಪ ಕುಡಿಯೋದು, ಗ್ಯಾಪ್ ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಅರ್ದುಬಿಟ್ಟು ಮಜ್ಜಿಗೆಲಿ ಹಾಕ್ಕೊಂಡು ಕುಡಿದ್ರು ಬೇಗ ಕಂಟ್ರೋಲ್ ಬರುತ್ತೆ. ಮತ್ತು ಇವನ್ ಇಂಬೆ ರಸಕ್ಕೇ ಜೇನುತುಪ್ಪ ಹಾಕ್ಕೊಂಡು ತೊಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಾಗೇನು ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದರೆ ಜೀರ್ಣನ ಸಪ್ಪಲ್ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ ಆಗೋ ಥರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನು ಒಂದು 1/4 ಚಮಚ ಅಥವಾ 1/4 ಚಮಚ ಸ್ವಲ್ಪ ತೊಗೊಂಡ್ಬಿಟ್ಟು ನೀರು ಕುಡಿತಾ ಇದ್ದರೆ ನಮ್ಮ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತು ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ಲಾಗಿ ಇದಂತಂದರೆ ಮನೇಲೇ ಒಂದು ನೋವಿನ ಎಣ್ಣೆನ ಮಾಡ್ಕೋಬೋದು. ಎಳ್ಳೆಣ್ಣೆ ಒಂದು 1/4 kg ತೊಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮು ತೊಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟನ್ನು ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನು ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದರದ್ದು ಎಲೆ ತೊಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬೋದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ, ಫ್ಲೆಕ್ಸೋಫೆನ್

0: ಸಿಗ್ತಿದೆ, ಮಯೋಸ್ಟಾಲ್ ಅಂತ ಕೆಲವೊಂದು ಸುಮಾರು ಸ್ಟಾಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ, ಮತ್ತು ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಏನು ಪ್ರಿಕಾಷ್ನರಿ, ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತ ಬರಬೇಕು. ಅದೇನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದರೆ ರೂಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ಥರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋ, ಆಮವಾತ ಪೇಷೆಂಟ್ಗೆ ಪ್ರತಿ ವರ್ಷಕ್ಕೊಂದು ಸರಿ ಮಳೆಗಾಲ ಶುರುವಾಗ ಮುಂಚೆನೇ ಒಂದು ಬಸ್ತಿ ಕರ್ಮ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲೊಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆ.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ರೋಗಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
3: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
4: ಶಾಂತಕ್ಕ
5: ಏನೋ ಬಸಣ್ಣ,
4: ಚಾ ಮಾಡ್ಕೊಂಬಾ, ಟೈಮ್ ಆತ್ ನೋಡು.
5: ಹೌದಾ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತೀನ.
6: ಬಸಣ್ಣ ಬಸಣ್ಣ, ಏನ್ ಮಾಡತ್ತಿಪ್ಪ?
4: ಯಾರು?
6: ಏ ನಾವದೇವಪ್ಪ, ಕಲ್ಲಣ್ಣಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
4: ಏ ಹಿಂಗ್ ಹೊಂಟಿರಲ್ಲ, ಕಲ್ಲಣ್ಣಮ್ಮನ ಈ ಕಡೆ ನಮ್ಮನ ಈ ಕಡೆ ಮುಂಜಾಳೆದ್ದ?
6: ಏ ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಾಡಿ. ಕಲ್ಲಣ್ಣ ನಾನು ಇಬ್ರು ಕೂಡ ಹೊಂಟಿದ್ದೇವಿ.
4: ಬರ್ರಿ ಬರ್ರಿ ಒಳಗ್ ಬರ್ರಿ. ಯಾಕ್ರಿ ಕಲ್ಲಣ್ಣಮ್ಮನ ಆರಾಮದಿರ್ಲ ಒಟ್ಟ?
7: ಆರಾಮದೇವಪ್ಪ, ಆರಾಮದೇವ್ ಬಸಣ್ಣ. ಏನ್ ಏನ್ ನಡೆಸಿ ಆರಾಮದೇ?
4: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದ ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಣ್ಣ.
7: ಹೌದಪ್ಪ, ಮೊನ್ನೆ ಅವು ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗೆ ಭಾಳ ಮಾನಸಿಕ ಮಾಡ್ಕೊಂಡಾನ. ಅದು ಏನು ಮಾಡೋದು, ಮತ್ತು ಅದು ಲೋನ್ ತೊಗೊಂಡಾನಂತ ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕೆ ಭಾಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
6: ಏನು ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ, ಒಂದು ಹಂಗೆ ಇದು ಆಗಿ ದನಕರಗಳು ಸತ್ತುಪ್ಪ, ಭಾಳ ಒಂದು 7-8 ದನ ಸತ್ತು ನಾನು.
4: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
6: ರಾಷ್ಟ್ರೀಯ ಜಾನುವಾರು ಮಿಷನ್?
4: ಹೌದು.
6: ಹಂಗಂದ್ರೆ ಏನು?
4: ಏ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2015 ಈ ಯೋಜನೆಯನ್ನು ಪ್ರಾರಂಭ ಮಾಡೈತೆ ನೋಡು. ಮತ್ತು ಜಾನುವಾರು ಕ್ಷೇತ್ರದೊಳಗೆ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನು ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರೆ 2021 ಮತ್ತು 2022 ಈಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗೆ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತೆ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿಯಾಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರದಂಗ ಆಕಳಾಗಿರ್ಬೋದು, ಮನಕ್ಕಾಗಿರ್ಬೋದು, ಎಮ್ ಆಗಿರ್ಬೋದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
7: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
4: ಅಂದಂಗ ಚಾ ತೊಗೊಂಬಂದಿ ನೀನು ಅಕ್ಕ?
5: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ ಚಾ ತಗೋರಿ, ಕುಡಿರಿ.
4: ಇದು ನಷ್ಟ ಗೊತ್ತಿಲ್ಲ ಮಾಹಿತಿ, ಶಾಂತಕ್ಕೂ ಗೊತ್ತೈತಿ.
7: ಶಾಂತಕ್ಕವರು ಮತ್ತೆ ನಿಮಗೆ ಗೊತ್ತೈತೆ ಅಂತೀರಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವು ಸ್ವಲ್ಪ ತಿಳ್ಕೊಂಡ್ರಿ.
5: ಎಲ್ಲ ಗೊತ್ತದಪ್ಪ, ಚಾ ತಗೋರಿ ಮೊದ್ಲು. ನೋಡ್ ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೇ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚಲೋ ಆಯ್ತು ನೋಡು. ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದು ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
7: ಏನೇನ್ ಕೊಡ್ತಾರ್ರಿ?
5: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತೆ ತಳಿ ಸುಧಾರಣೆ, ಅಹರ್ಯ ಸಂಸ್ಥೆಗಳಿಗೆ ನೋಡ್ಕೊಂಡು ಅವ್ರ ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚ ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತ ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚ ಮಾಡ್ಬೇಕನ್ನೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ.
7: ಚಲೋ ತಿಳ್ಕೊಂಡಿರ್ಬೋದು ನೀವು ಶಾಂತಕ್ಕವ್ರ ಮನೆ.

0: ಹಾ,
1: ನೋಡಿದ್ರೆ
0: ಮನೆಗೆ ಇದ್ದು ಇದು ನೋಡು, ಇನ್ನೂ ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡ ಕೊಡ್ತೈತಿ.
1: ಹಾ
0: ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ, ಯಾವುದು ಅಂದ್ರೆ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತದಾವ ಇಲ್ಲಿ. ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು, ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡಿ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡಬೇಕು.
2: ಬಹಳ ಚಲೋ ಹೇಳಿದ ಶಾಂತ, ಇಷ್ಟೆಲ್ಲಾ ಮಾಹಿತಿ ಹೇಳಿದಿ, ಅದ್ರ ಬಸನ್ನ ಇದು ಏನಿದು ಜಾನುವಾರು ವಿಮೆ ಅಂದ್ರ?
3: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನು ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ತಿನ್ಮ್ಯಾಗ ಒತ್ತು ಕೊಡಲಾಗ್ಯದ. ಈ ಯೋಜನೆ ಅಡಿ ಫಲಾನುಭವಿಗಳು ಶೇಕಡಾ 15% ಕೊಡುಗೆ ನೀಡುತ್ತಾರೆ ಮತ್ತು 85% ಸಬ್ಸಿಡಿ ಕೂಡ ಪಡ್ಕೋತಾರೆ ನೋಡು.
2: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
3: ಹೌದು. ಮತ್ತ
4: ಮತ್ತು ಇನ್ನೊಂದು ಅಲ್ಲಿ ತಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ.
0: ಈ ಪ್ರಯೋಜನಗಳು ಭಾಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು ನೀವು ನೋಡಿ. ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದೆ. ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರೆ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಜಾನುವಾರುಗಳು ಅಂದ್ರೆ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳು ಅಂದ್ರೆ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ಮ ಸರ್ಕಾರದವ್ರು ಕೊಡ್ತಾರ ನೋಡ್.
2: ಇಷ್ಟೆಲ್ಲ ನಮಗೆ ಸಹಾಯ ದೊರೆತೈತೆ ಅಂದ್ರೆ ಈ ವಿಮೆ ಪ್ರಯೋಜನ ಪಡೆಯಲು ಏನೇನು ಅರ್ಹತೆ ಇರಬೇಕು ಬಸನ?
3: ನೋಡ, ಕರ್ನಾಟಕದ ಎಲ್ಲ ಪಶುಪಾಲಕರು ಅಂದ್ರೆ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು ಮತ್ತು ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನಾಗಿರ್ಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರೆ ಕಿವಿ ಹಾಕ್ಲಾಕಿರ್ತದ, 3 ಟೈಪ್ ಹಾಕಿರ್ತಾರ.
2: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ, ಒಲೆ ತರ.
3: ಹಾ, ಒಲೆ ತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರಬೇಕು ಅದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನು ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಧಿ ಕೂಡ ಮಾಡಲಾಗ್ತದೆ ನೋಡು.
2: ಭಾಳ ಚಲೋ ಮಾಹಿತಿ ಐತೆ ನೋಡಪ್ಪ.
4: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗೆ ಸಲ್ಲಿಸೋದು ಮತ್ತು ಎಲ್ಲಿ ಸಲ್ಲಿಸ್ಬೇಕು?
3: ಇದು ಶಾಂತಕ್ಕೆ ಭಾಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
4: ಹೌದಾ? ಹೇಳ್ರಿ ಶಾಂತಕ್ಕವ್ರು ಒಂದಿಷ್ಟು ನಮಗೆ.
0: ಹಂಗಂತೀರಿ? ಮತ್ತು ನೋಡು ನೀವು ಲಘು ಲಘುನೆ ಈ ಥರ ಅರ್ಜಿ ಸಲ್ಲಿಸ್ರಿ. ಮತ್ತು ಒಂದು ಪೇಪರ್ ಕಟ್ಟಿಂಗು ಐತಿ ನನ್ನ ಕಡೆ, ನಿಮಗೆ ಕೊಡ್ತೀನಿ ಅಂದರೂ ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರೆ ಮೊದಲು ಅರ್ಹರ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ಪಶುವೈದ್ಯ ದವಾಖಾನಿಗೆ ನೀವು ಹೋಗಬೇಕು. ಪ್ರಾಥಮಿಕ ಪಶುವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಓಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಓಗಳು, ಜೆ ಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳ ಅದಾವ ಅಲ್ಲಿ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್, ಇದು ನಿಮಗೆ ಗೊತ್ತಾಗಲ್ಲ, ಇದನ್ನ ನಿಮ್ಗೆ ಪೇಪರ್ ಕೊಡ್ತೀನಿ, ಅದು ಒಯ್ದು ಆ ಥರ ಸಲ್ಲಿಸ್ರಿ ನೀವು.
2: ಅವು ಎಷ್ಟದಾವ ಎಲ್ಲ ಮಾಹಿತಿಗಳನ್ನ ಏನಾಯ್ತಲ್ವಾ, ಅದನ್ನೆಲ್ಲ ನನಗೊಂದು ಸ್ವಲ್ಪ ಬರೆದು ಕೊಟ್ಬಿಡು ನೋಡು. ಅದನ್ನೆಲ್ಲ ನಾ ಬರ ಓದ್ತು, ಎಲ್ಲ ದಾಖಲೆಗಳನ್ನ ನಾನು ತೊಗೊಂಡು ಸಲ್ಲಿಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಬೇಕಾಕವು?
3: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶುಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
2: ಭಾಳ ಒಳ್ಳೆ ಮಾಹಿತಿ ಹೇಳಿದ್ವಿ ಬಸನ್ನ. ಹಂಗಾದ್ರೆ ನಾನು ಇನ್ನೂ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನು ಹಸುಗಳನ್ನ ಖರೀದಿ ಮಾಡ್ತೀನಿ.

0: ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನು ಮಾಡ್ಕೋತೀನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನು ಎಲ್ಲ ಅಪ್ಲಿಕೇಶನ್ ಅದು ಎಲ್ಲ ನೀನು ಹಾಕಿಕೊಡ್ಬೇಕು ನೋಡಪ್ಪ.
1: ಹಾಕ್ಕೊಡ್ತೀನಪ್ಪ, ನಾನು ತೊಗೋತೀನಿ ನಿನ್ನ ಜೋಡಿ. ನನಗೂ ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನು ಇಬ್ಬರು ಕೂಡಿ ತೊಗೊಳೋಣಂತ.
2: ಇದಕ್ಕೆ ಯಾವ್ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
1: ಹಾಂ ರೀ, ಗೊತ್ತಾಯ್ತು ರೀ ಶಾಂತಕ್ಕಾರ.
3: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆರ್ತದ, ಅಕ್ಕ ಚಾ ಇನ್ನೊಂದ್ಸರ ಕಾಸ್ಕೊಂಬೋಗದ
2: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಲುಕೆ, ಮಾಂತೇಶ್ ಕೊತ್ತೀನ್ ಹಾಗೂ ಕಿರಣ್ ಶೇಖ್ ದಾರ್ ಹಾಗೂ
4: ಕವಿತಾ ದೇಶ್ಮುಖ್.
5: ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲ್ಯಾಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ DR S. Jaishankar ಅವರೊಂದಿಗೆ ಫಿನ್ಲ್ಯಾಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ

0: ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ ಶತಕೋಟಿ ಡಾಲರ್ಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ದ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ದ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್

ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ ಒಂದು ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ ಭಾರತದ ಪಿವಿ ಸಿಂಧು

0: ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ ಭಾರತದ ಪಿವಿ ಸಿಂಧು 20-22 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡೊಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪ್ರೊಫೆಸರ್ ಹುಚ್ಚುರಯ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಬಿ ಬಿ ಶ್ರೀನಿವಾಸ್ ಹಾಗೂ ಬಿ ಸುಶೀಲ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಈ ಗೀತೆಯ ರಚನೆ ಚಿ ಸದಾಶಿವಯ್ಯ ಅವರದ್ದು, ಸಂಗೀತ ನಿರ್ದೇಶನ ಎಸ್ ರಾಜೇಶ್ವರ ರಾವ್.
1: ನಿಲ್ಲು ನೀ

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಪ್ರಮೀಳೆಯ ಸ್ತ್ರೀ ಸೈನ್ಯ ಬರ್ತಾ ಇದೆ. ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಕ್ಕೆ ಸಿದ್ಧರಾಗಿದ್ದಾರೆ. ರಾಣಿಯಾದ ಪ್ರಮೀಳೆ ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಅಯ್ಯೋ ಪಾರ್ಥ, ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನ, ಅಂದ್ರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದ್ರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರವಾಣಿ ಒಂದು

ಶರೀರವಾಣಿಯನ್ನು ಕೇಳಿದ ಅರ್ಜುನ ಸ್ವಲ್ಪ ದಿಗ್ಭ್ರಾಂತನಾಗಿದ್ದಾನೆ. ತಕ್ಷಣದಲ್ಲಿ ಆ ಬಾಣವನ್ನು ತೆಗೆದು ತನ್ನ ಬತ್ತಳಿಕೆಯಲ್ಲಿ ಹಾಕೊಂಡಿದ್ದಾನೆ, ಶರಸಂಧಾನವನ್ನು ನಿಲ್ಲಿಸಿದ್ದಾನೆ. ಆ ನಂತರದಲ್ಲಿ ತನ್ನ ಆಪ್ತ ಸಚಿವರನ್ನೆಲ್ಲ ಕರೆಸಿ ಒಂದು ಸಮಾಲೋಚನೆಯನ್ನು ಮಾಡಿದ್ದಾನೆ. ಅದಾದ ಮೇಲೆ ಆ ಪ್ರಮೀಳೆಯನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಂಡಿದ್ದಾನೆ. ರಣರಂಗದಲ್ಲಿ ತುಂಬಾ ಯೋಗ್ಯವಾದಂತಹ ವಿನಯವಾದಂತಹ ಮಾತುಗಳಿಂದ ಆಕೆಗೆ ಸಮಾಧಾನ ಮಾಡಿದ್ದಾನೆ. ತಾನು ಆಕೆಯನ್ನು ವಿವಾಹವಾಗುವುದಾಗಿ ಒಪ್ಪಿಕೊಂಡು ಪಾಣಿಗ್ರಹಣವನ್ನು ಕೂಡ ಮಾಡ್ತಾನೆ. ಹೀಗೆ ವಿನಯದಿಂದ ಅವಳನ್ನು ಗೌರವಿಸ್ತಾ ಅರ್ಜುನ ಪ್ರಮೀಳೆಗೆ ಹೇಳ್ತಾನೆ.

ಈಗ ಪತ್ನಿಯಾದಂತಹ ಪ್ರಮೀಳೆಯನ್ನ ಹತ್ತಿರದಲ್ಲಿ ಕುಳಿಸಿಕೊಂಡು ಅರ್ಜುನ ಹೇಳ್ತಾನೆ, ಹೇ ಪ್ರಮೀಳೆ, ನಮ್ಮ ಅಣ್ಣನಾದಂತಹ ಧರ್ಮರಾಯ ಈಗ ಅಶ್ವಮೇಧ ಯಾಗದಲ್ಲಿ ನಿರತನಾಗ್ಬಿಟ್ಟಿದ್ದಾನೆ. ಅದು ಪರಿಪೂರ್ಣವಾಗುವ ತನಕ ನಾನು ಕೂಡ ಈ ಸ್ತ್ರೀ ಸಂಬಂಧದಿಂದ ದೂರವಾಗಿರ್ತಕ್ಕಂತಹ ಒಂದು ನಿಯಮವನ್ನ ಪಾಲಿಸ್ತಾ ಇದ್ದೇನೆ. ಹಾಗಾಗಿ ಆ ನಿಯಮದಿಂದಲೇ ಕುದುರೆಯ ರಕ್ಷಣೆಗೋಸ್ಕರ ಈಗ ಗಜಪುರಕ್ಕೆ ನಾನು ಬಂದಿದ್ದೇನೆ. ಒಂದು ಕೆಲಸ ಮಾಡು, ದಯವಿಟ್ಟು ನೀನು ಕೂಡ ಸಹಕಾರವನ್ನು ಕೊಡು. ಜೊತೆ ಜೊತೆಯಲ್ಲಿ ನೈದಿಲೆಯ ಕಾಂತಿ ಹೊಂದಿರತಕ್ಕಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣನ ದರ್ಶನವನ್ನು ಮಾಡು. ಆಗ ನಿನ್ನಲ್ಲಿರ್ತಕ್ಕಂತಹ ವಿಷದ ಅಂಶವೆಲ್ಲವೂ ಕೂಡ ನಾಶವಾಗಿ ಬಿಡುತ್ತೆ. ಹಾಗೆ ವಿಷ ಕನ್ಯೆಯಾಗಿರ್ತಕ್ಕಂತಹ ನೀನು ಅದನ್ನ ಹೋಗಲಾಡಿಸ್ಕೊಂಡ್ಬಿಟ್ರೆ ನಂತರ ನಾನು ನೀನು ಕೂಡ ವಿವಾಹ ಸುಖವನ್ನ ಅನುಭವಿಸಲಿಕ್ಕೆ ನಾವು ಯೋಗ್ಯರಾಗ್ತೇವೆ.

ಅರ್ಜುನನ ಇಂತಹ ಮಾತುಗಳಿಂದ ಪ್ರಮೀಳೆ ತುಂಬಾ ಸಂತೋಷವನ್ನು ಪಟ್ಟಿದ್ದಾಳೆ. ಅವನ ಕೈಮೇಲೆ ಕೈಯಿಟ್ಟು ಭಾಷೆಯನ್ನು ಕೊಡ್ತಾ ಇದ್ದಾಳೆ. ನೀವು ಹೇಳಿದಂತೆ ನಾನು ಕೇಳ್ತೇನೆ. ಕೂಡಲೇ ಯಜ್ಞಾಶ್ವವನ್ನು ಕೂಡ ತರಿಸಿ ಸಂತೋಷದಿಂದ ಅರ್ಜುನನಿಗೆ ಕೊಟ್ಟಿದ್ದಾಳೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ವಜ್ರ ವೈಡೂರ್ಯ ಆಭರಣಗಳನ್ನ ಅವನಿಗೆ ಬಹುಮಾನವಾಗಿ ಕೊಟ್ಟಿದ್ದಾಳೆ. ಇಡೀ ತನ್ನ ವನಿತೆಯರ 300,000 ಸೈನ್ಯವನ್ನ ಹೊರಡಿಸಿಕೊಂಡು ಮತ್ತೆ ಗಜಪುರಕ್ಕೆ ಹೊರಟಿದ್ದಾಳೆ. ಆದರೆ ಈಗ ಅವಳ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯ, ಯಮನ ಮಗನಾದಂತಹ ಧರ್ಮರಾಯನನ್ನ ಕಾಣಬೇಕು, ಅವನನ್ನು ನೋಡಿ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನ ಯಜ್ಞಕ್ಕೆ ಕೊಡಬೇಕು ಅನ್ನುವ ಚಿಂತನೆಯಿಂದ ಬೇಗ ಬೇಗ ಬಂದು ಗಜಪುರಕ್ಕೆ ಸಂಭ್ರಮದಿಂದ ಬಂದಿದ್ದಾಳೆ.

ಅಶರೀರವಾಣಿಯ ಮಾತನ್ನ ಕೇಳಿ ಬುದ್ಧಿವಂತನಾದ ಅರ್ಜುನ ಪ್ರಮೀಳೆಯನ್ನು ವಿವಾಹ ಮಾಡಿಕೊಂಡ, ಆಕೆಯನ್ನು ಅತ್ಯಂತ ಗೌರವದಿಂದ ಗಜಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಂತರ ತನ್ನ ಯಜ್ಞಾಶ್ವದ ಜೊತೆ ಮುಂದುವರಿತಾ ಇದ್ದಾನೆ. ನಾನಾ ದೇಶಗಳನ್ನು ಸಂಚರಿಸ್ತಾ ಅಲ್ಲಿ ಕಾಣತಕ್ಕಂತಹ ಪ್ರತಿಯೊಂದು ವಸ್ತು ವಿಶೇಷಗಳನ್ನ ಸಂತೋಷದಿಂದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನಂತೆ. ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಕಮಲ ಸಖನಾಗಿರ್ತಕ್ಕಂತಹ ಸೂರ್ಯ ಉದಯದಲ್ಲಿ ಹೇಗೆ ಉದ್ಭವನಾಗ್ತಾನೆ, ನಂತರ ತನ್ನ ಮಧ್ಯಾಹ್ನದಲ್ಲಿ ಹೇಗೆ ನಿಜ ಯೌವನದಿಂದ ಕಾಣ್ತಾನೆ, ಮತ್ತೆ ಸಂಜೆಯಾಗಿ ಹೇಗೆ ಸಾಮಾನ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ತನ್ನ ಕಿರಣಗಳನ್ನ ಹಿಂತೆಗೆದುಕೊಳ್ತಾನೆ. ಹೀಗೆ ಸಾಮಾನ್ಯ ಜೀವಿಗಳನ್ನ ಬದುಕಿಸ್ಕೊಳ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳ ಜೀವರಾಶಿಯನ್ನ ಗಮನಿಸಿಕೊಳ್ತಾ ಅರ್ಜುನ ಮುಂದುವರಿತಾ ಇದ್ದಾನೆ.

ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಪಂಚದಲ್ಲಿ ಅನೇಕಾನೇಕ ಅದ್ಭುತ ವೈಚಿತ್ರಗಳನ್ನು ನಾವು ಕಾಣಬಹುದು. ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ, ಹಾಗೆ ಕುದುರೆಯ ಜೊತೆ ಅವನ ಸೈನ್ಯ ಸಾಕ್ತಾ ಇರಬೇಕಾದ್ರೆ ಅಲ್ಲಿ ಇಂತಹ ಚಿತ್ರ ವಿಚಿತ್ರಗಳನ್ನು ನೋಡ್ತಾನೆ. ಕೆಲವರು ಚರ್ಮದ ಉಡುಗೆಗಳನ್ನು ತೊಟ್ಟಿದ್ದಾರೆ, ಬಹಳ ವಕ್ರವಾಗಿರ್ತಕ್ಕಂತಹ ಅಂಗಾಂಗಗಳನ್ನು ಹೊಂದಿದ್ದಾರಂತೆ. ಕೆಲವರಿಗೆ ಒಂದೊಂದೇ ಕೈ ಇದೆ, ಇನ್ನು ಕೆಲವರಿಗೆ ಒಂದೇ ಒಂದು ಕಾಲಿದೆ, ಮತ್ತೆ ಕೆಲವರಿಗೆ ಒಂದೇ ಒಂದು ಕಣ್ಣಿದೆ, ಜೊತೆಯಲ್ಲಿ

ಮೂರೇ ಮೂರು ಅಡಿಗಳಷ್ಟು ಕುಬ್ಜರಾಗಿದ್ದಾರೆ. ಮತ್ತೆ ಕೆಲವರಿಗೆ ಬಹಳ ಉದ್ದನೆಯದಾದ ಮೂಗಿದೆ. ಮತ್ತೆ ಕೆಲವರಿಗೆ ಮೂರು ಕಣ್ಣಿದೆ. ಕೆಲವರಿಗೆ ನೆತ್ತಿಯ ಮೇಲೆ ಎರಡೆರಡು ಕೋಡುಗಳು ಮೂಡಿದೆಯಂತೆ. ಜೊತೆಗೆ ಒಂದೇ ಕೋಡಿರತಕ್ಕಂತಹವರು ಕತ್ತೆಯ ಮುಖದವರು, ಕುದುರೆಯ ಮುಖದವರು, ಹೀಗೆ ನಾನಾ ರೀತಿಯ ವೈಚಿತ್ರಗಳನ್ನು ಕಾಣ್ತಾ ವೀರಪಾರ್ಥ ಮುನ್ನಡೀತಾ ಇದ್ದಾನೆ ಯಜ್ಞಾಶ್ವದ ಜೊತೆ.

0: ಭಾರತಿ ಭಯಂಕರದೊಳು
1: ಅಶ್ವಮೇಧಯಾಗದ ಕುದುರೆಯ ಜೊತೆ ಅನೇಕಾನೇಕ ವಿಚಿತ್ರವಾದ ದೃಶ್ಯಗಳನ್ನು ನೋಡ್ತಾ ಹೋಗ್ತಾ ಇದ್ದಾನೆ ಅರ್ಜುನ. ಕುದುರೆ ಮುಂದೆ ನಿಧಾನವಾಗಿ ಒಂದು ಭಯಂಕರವಾದಂತಹ ಒಂದು ರಾಜ್ಯಕ್ಕೆ ಬರ್ತಾ ಇದೆ. ಅಲ್ಲಿ ಒಬ್ಬ ರಾಕ್ಷಸ ಭೀಷಣ ಅನ್ನತಕ್ಕಂಥವನು. ಹೆಸರಿಗೆ ತಕ್ಕ ಹಾಗೆ ಅದು ಭೀಷಣ ರಾಜ್ಯವೇ, ಅಂದರೆ ಭಯಂಕರವಾದಂತಹ ರಾಜ್ಯ. ಆ ರಾಜನ ಮಾತಿಗೆ, ಆ ರಾಕ್ಷಸನ ಮಾತಿಗೆ ಎಲ್ಲ ಜನರು ಕೂಡ ಹೆದರಿಕೆಯಿಂದ ನಡುತ್ತಾ ಇದ್ರಂತೆ. ಅವನು ಮಾತನಾಡಲಿಕ್ಕಿಂತ ಮುಂಚೆಯೇ ಹಸಾದ ಪ್ರಸಾದ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ, ಅವನ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲ ಕೂಡ ಭೂಮಿಯಲ್ಲಿ ಮಾಡಬಾರದಂತಹ ಅತ್ಯಂತ ಹೇಯ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ. ಇಂತಹ ರಾಜ್ಯದಲ್ಲಿ 3 ಕೋಟಿ ರಾಕ್ಷಸ ಪಡೆ ಜೊತೆ ಭೀಷಣ ಹೆಸರಿಗೆ ತಕ್ಕ ಹಾಗೆ ಅತಿ ಭಯಂಕರವಾದ ರಾಜ್ಯವನ್ನ ನಡೆಸ್ತಾ ಇದ್ದಾನೆ, ಆಡಳಿತವನ್ನು.

ಆ ಭೀಷಣ ನಗರದ ರಾಕ್ಷಸರೆಲ್ಲರೂ ಕೂಡ ಅತ್ಯಂತ ದೀರ್ಘದೇಹಿಗಳಾಗಿದ್ದರಂತೆ. ಜೊತೆಗೆ ಬಹಳ ಶೀಘ್ರದಲ್ಲಿ ಕೋಪವನ್ನು ಮಾಡಿಕೊಳ್ತಾ ಇದ್ರು. ಅವರನ್ನ ನೋಡಿದ ಕೂಡಲೇ ಹೆದರಿಕೆಯನ್ನೇ ಹುಟ್ಟಿಸ್ತಕ್ಕಂತಹ ಒಂದು ಮುಖ. ಮಾಯಾವಿಗಳು ಕೂಡ, ಕೊಲೆಗಡುಕರು ಕೂಡ, ಯಾವುದಕ್ಕೂ ಹೇಸದವರು. ಆದರೆ ಅಷ್ಟೇ ವೀರರಾಗಿ ಒಮ್ಮೆ ಯುದ್ಧ ಭೂಮಿಗೆ ಪ್ರವೇಶ ಮಾಡಿದ್ರೆ ಸಾಕು, ಮತ್ತೆಂದು ಹಿಂದಕ್ಕೆ ಹೋಗದಲ್ಲಿ ಇರತಕ್ಕಂತಹ ಉನ್ಮತ್ತದ ದುಷ್ಟತನವನ್ನ ಹೊಂದಿದ್ದಂಥವ್ರು. ಅಂತಹ ರಾಜ್ಯವನ್ನ ಈ ಯಜ್ಞದ ಕುದುರೆ ಪ್ರವೇಶ ಮಾಡಿಬಿಟ್ಟಿದೆ.

ಯಜ್ಞದ ಕುದುರೆ ಭೀಷಣ ನಗರಕ್ಕೆ ಪ್ರವೇಶ ಮಾಡಿದೆ. ಅದೇ ಸಮಯದಲ್ಲಿ ಆ ನಗರದಿಂದ ಆಹಾರವನ್ನು ಹುಡುಕೊಂಡು ಬರ್ತಾ ಇದ್ದಂತಹ ಇಬ್ಬರು ರಾಕ್ಷಸರು ಕಾಣ್ತಾ ಇದ್ದಾರಂತೆ. ಒಬ್ಬನ ಹೆಸರು ಮೇದೋಹೇತ ಅಂತಕ್ಕಂಥವನು, ಅವನೊಬ್ಬ ರಾಕ್ಷಸ. ಮತ್ತೊಬ್ಬ ಭೀಷಣನ ಪುರೋಹಿತನೇ ಆಗಿರ್ತಕ್ಕಂತಹ ಬ್ರಹ್ಮರಾಕ್ಷಸ. ಹಾಗಾಗಿ ಈ ಮೇದೋಹೋತ ಮತ್ತು ಭೀಷಣ ಅವರಿಬ್ರು ಬರುವ ಸಮಯದಲ್ಲಿ ಈ ಯಜ್ಞದ ಕುದುರೆಯನ್ನು ನೋಡಿದ್ದಾರೆ. ಓಹೋ, ಇದು ಯಜ್ಞದ ಪಶು, ಇದರ ಹಿಂದೆ ಒಂದು ದೊಡ್ಡ ಸೈನ್ಯ ರಕ್ಷೆ ಮಾಡ್ತಾ ಇದೆ, ಇದರ ಒಡೆಯನಾಗಿರ್ತಕ್ಕಂಥವನು ಅರ್ಜುನ ಇದ್ದಾನೆ. ಓಹ್, ಈ ದಿನ ನಮಗೆ ನಿಜಕ್ಕೂ ಕೂಡ ಆಹಾರಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯ ಆಹಾರ ಸಿಕ್ಕಿಬಿಡ್ತು ನಮಗೆ ಅನ್ನುವ ಸಂತೋಷದಿಂದ ತಮ್ಮ ತೋಳನ್ನು ತಟ್ಟಿಕೊಂಡು ಸಂತೋಷ ಪಡ್ತಾ ಇದ್ದಾರಂತೆ. ಈ ವಿಷಯವನ್ನು ಕೂಡಲೇ ತಮ್ಮ ರಾಜನಿಗೆ ತಿಳಿಸಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿ ಬಂದಿದ್ದಾರೆ.

ಲಕ್ಷ್ಮೀಶ ತನ್ನ ಮಹಾಕಾವ್ಯದ ರೌದ್ರತೆಯ ಒಂದು ಮುಖವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಮಾನವರ ನರಗಳಿಂದ ಕೂಡಿದಂತಹ ಒಂದು ಯಜ್ಞೋಪವೀತ, ಅಂದ್ರೆ ಜನಿವಾರವನ್ನು ಹಾಕೊಂಡಿದ್ದಾರೆ. ಇನ್ನು ಕಣ್ಣುಗುಡ್ಡೆಗಳ ಕೊರಳ ಮಣಿಹಾರವಂತೆ, ಇನ್ನು ತಲೆಗಳ ಜಪಮಾಲೆಯಂತೆ, ಅಂದರೆ ರುಂಡಮಾಲೆಯನ್ನು ಧರಿಸಿಕೊಂಡಿದ್ದಾರೆ. ನಾನಾ ಪ್ರಾಣಿಗಳ ಮಾನವರ ಚರ್ಮದ ಪಂಚೆಯನ್ನು ಸುತ್ತಕೊಂಡಿದ್ದಾರಂತೆ. ಒಂಟೆಯ ಮೂಳೆಗಳಿಂದ ಮಾಡಿದಂತಹ ಕಿವಿಯ ಆಭರಣವನ್ನು ಧರಿಸಿಕೊಂಡಿದ್ದಾರೆ. ಆನೆಯ ತಲೆಯಿಂದ ತೆಗೆದು ತುಂಬಿದಂತಹ ಒಂದು ಜಲಪಾತ್ರೆಯನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಆನೆಯ ಬೆನ್ನಿನ ಎಲುಬುಗಳಿಂದ ಕೂಡಿದಂತಹ ಒಂದು ದಂಡವನ್ನು ಮಾಡಿಕೊಂಡು ಭಯಂಕರ ರೂಪದ ಪುರೋಹಿತನಾದಂತಹ ಬ್ರಹ್ಮರಾಕ್ಷಸ ಮತ್ತು ಆ ಮೇಧೋಹೋತ ಇಬ್ಬರು ಆಸ್ಥಾನಕ್ಕೆ ಬಂದ ಕೂಡಲೇ ಭೀಷಣ ರಾಜ ಎದ್ದು ಅತ್ಯಂತ ಮರ್ಯಾದೆಯಿಂದ ಪುರೋಹಿತರನ್ನ ಆಸನದಲ್ಲಿ ಕೂರಿಸಿ ಸತ್ಕಾರವನ್ನು ಮಾಡ್ತಾ ಇದ್ದಾನೆ.

ಪುರೋಹಿತರಿಗೆ ಎಲ್ಲ ಗೌರವವನ್ನು ನೀಡಿ ಭೀಷಣ ಕೇಳ್ದ, ತಾವು ಏನಕ್ಕೆ ದಯಮಾಡಿಸಿದ್ರಿ, ಕಾರಣ ಏನು ಅಂದ ಕೂಡ್ಲೇ ಆ ಬ್ರಹ್ಮರಾಕ್ಷಸ ಹೇಳ್ತಾ ಇದ್ದಾನಂತೆ, ಅಟ್ಟಹಾಸದಿಂದ ನಗ್ತಾ ಹೇಳ್ತಾನಂತೆ, ಇನ್ನೂ ಯಾಕೆ ಸುಮ್ಮನಿದ್ದೀಯ ರಾಜ, ನಿಮ್ಮ ಅಯ್ಯನಾದಂತಹ ಬಕಾಸುರನನ್ನ ಕೊಂದ ಭೀಮಸೇನನ ತಮ್ಮ ಪಾರ್ಥ ಅನ್ನತಕ್ಕಂತಹವನು ಈಗ ಯಜ್ಞಾಶ್ವದ ಜೊತೆ ಬಂದಿದ್ದಾನೆ, ನಮ್ಮ ಊರ ಹೊರಗಿನ ವಿಶ್ರಾಂತಿಯ ಸ್ಥಳದಲ್ಲಿದ್ದಾನೆ, ಮೊಟ್ಟ ಮೊದಲನೇದಾಗಿ ಅಪ್ಪಣೆ ಇಲ್ಲದೆ ಈ ಪುರವನ್ನ ಪ್ರವೇಶ ಮಾಡಿದ್ದಕ್ಕೋಸ್ಕರ ಅವರೆಲ್ಲರನ್ನ ಹಿಡಿದುಕೊಂಡು ತಗೊಂಡು ಬಂದು ನರಮೇಧವನ್ನು ಮಾಡಿಬಿಡು ನೀನು ಅಂತ ಹೇಳಿ ಆ ರಾಕ್ಷಸ ರಾಜನಿಗೆ ಆ ಪುರೋಹಿತರಿಬ್ಬರು ಸೂಚನೆಯನ್ನು ಕೊಡ್ತಾ ಇದ್ದಾರೆ.

ಈ ಮಾತುಗಳನ್ನು ಕೇಳಿದ ಕೂಡಲೇ ಮೊದಲೇ ದುಷ್ಟ ಆ ಭೀಷಣ ರಾಜನಿಗೆ ಅತ್ಯಂತ ಕೋಪ ಬಂದಿದೆ. ತನ್ನ ತಂದೆಯನ್ನ ಕೊಂದಂತಹನು ಒಂದು ಪಶುವಾಗಿ ಎಣಿಸ್ತೇನೆ ಅವನನ್ನ, ಅವನೊಂದು ಕ್ರಿಮಿ, ನಾನು ಖಂಡಿತ ಅವನನ್ನ ಕೊಲ್ತೇನೆ. ನನ್ನ ತಂದೆಯನ್ನು ಕೊಂದವನ ತಮ್ಮ ಬಂದಿದ್ದಾನೆ ಅಂದ್ರೆ ನಾನು ಇಡೀ ಆ ಸೈನ್ಯವನ್ನ ಮುಕ್ಕಳಿಸಿ ಬಿಡ್ತೇನೆ, ಅಷ್ಟೇ ಅಲ್ಲ ಆತನ ಸಹಾಯಕ್ಕೆ ಬಂದವರನ್ನು ಕೂಡ ಸೀಳಿ ಹಾಕ್ತೇನೆ. ಯಾವ ಯೋಚನೆಯನ್ನು ಮಾಡಬೇಡಿ, ನರಮೇಧವನ್ನು ಮಾಡಿ ಎಲ್ಲ ರೀತಿಯ ಕ್ರಿಮಿ ಕೀಟಗಳಿಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ಒದಗಿಸಿಬಿಡ್ತೇನೆ ಅಂತ ಹೇಳಿ ತನ್ನ ರೌದ್ರ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾನೆ ಅವರೊಂದಿಗೆ.

ಭೀಷಣ ತನ್ನ ಪುರೋಹಿತನನ್ನ ಕೇಳ್ತಾ ಇದ್ದಾನೆ, ಈ ಹಿಂದೆ ಯಾರಾದರೂ ನನ್ನಂತಹ ಶ್ರೇಷ್ಠ ರಾಕ್ಷಸರು ಇಂತಹ ಯಜ್ಞವನ್ನ ನರಮೇಧವನ್ನ ಮಾಡಿದ್ರ? ಬಹಳ ದೊಡ್ಡವಾದಂತಹ ಯಜ್ಞ ಇದು. ಇಂತಹ ಯಜ್ಞವನ್ನ ನಡೆಸಲಿಕ್ಕೆ ಋತ್ವಿಜರು ಯಾರಿದ್ರು? ಏನು ಅಪೇಕ್ಷಿತ ಇದೆ? ಅದನ್ನ ದಯಮಾಡಿ ವಿವರಿಸಿ, ನಾನು ಅದನ್ನು ಈಡೇರಿಸಿ ಕೊಡ್ತೇನೆ. ಬಹುಸಂಖ್ಯಾತರಾಗಿರ್ತಕ್ಕಂತಹ ಎಲ್ಲ ನರರನ್ನ ಸಂಹಾರ ಮಾಡುವ ಒಂದು ಸದವಕಾಶ ನನಗೆ ಸಿಕ್ಕಿಬಿಟ್ಟಿದೆ. ಇಂತಹ ಮಹಾಯಜ್ಞವನ್ನು ನಾನು ಮಾಡ್ತೇನೆ, ಜೊತೆಗೆ ಆ ಯಜ್ಞಾಶ್ವವನ್ನು ಕೂಡ ಮುಗಿಸ್ತೇನೆ ಅನ್ನುವ ಮಾತನ್ನು ಹೇಳಿದಾಗ, ಆ ಭಯಂಕರ ಮುಖದ ಪುರೋಹಿತರು ಹೇಳ್ತಾ ಇದ್ದಾನಂತೆ, ಈ ಯಾಗವನ್ನ ಮಾಡಿ ಮೂರು ಲೋಕವನ್ನು ಗೆದ್ದಿದ್ದಂತಹ ರಾವಣನೇ ಸಾಕ್ಷಿ ಇದ್ದಾನೆ. ಹಾಗಾಗಿ ಅಂತಹ ರಾವಣನ ಪ್ರಚಂಡ ಪರಾಕ್ರಮ ಇರತಕ್ಕಂಥ ನೀನು ಕೂಡ ಈ ಯಜ್ಞವನ್ನ ಮಾಡು, ಕೀರ್ತಿವಂತನಾಗು ಅನ್ನುವ ಮಾತನ್ನ ಆತ ಹೇಳ್ತಾ ಇದ್ದಾನೆ.

ಈ ದೊಡ್ಡ ಯಜ್ಞಕ್ಕೆ ರಕ್ತಪಾನವನ್ನೇ ಮಾಡ್ತಾ 4 ತಿಂಗಳು ಕಳಿಬೇಕು ನೀನು. ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡಬೇಕು ಅನ್ನುವ ಒಂದು ನಿಯಮ ಇದೆ. ವ್ರತದ ವಿಧಿಯಂತೆ ತಲೆಯ ಬುರುಡೆಯ ಮೇಧಸ್ಸೇನಿದೆ ಅದನ್ನ ಶ್ರಾವಣ ಮಾಸದಲ್ಲಿ, ನಂತರ ಭಾದ್ರಪದ ಮಾಸದಲ್ಲಿ ಯತಿಗಳ ಮಾಂಸವನ್ನ, ಅರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಜಟಾಧಾರಿಗಳ ಕರುಳಿನ ಮಾಂಸವನ್ನ ಆಶ್ವಯುಜ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಬಾಲಸ್ತ್ರೀಯರ ಎದೆಗುಂಡಿಕೆಗಳನ್ನ ಹುಡುಕಿ ತರಬೇಕು. ಅದೆಲ್ಲವನ್ನ ನೀನು ಭಕ್ಷಣೆ ಮಾಡಿ ಈ ನರಮೇಧಕ್ಕೆ ಶಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ.

ಈ ನರಮೇಧಕ್ಕೆ ನಿನಗೆ ಸಹಕಾರವನ್ನು ಕೊಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ನೀನು ಯಾವ ಯೋಚನೆಯನ್ನೂ ಮಾಡಬೇಡ. ಈ ಮಹಾಯಾಗಕ್ಕೆ ನಾನೇ ಋತ್ವಿಕನಾಗಿ ನಿಂತುಕೊಳ್ತೇನೆ. ಇದನ್ನ ನೀನೇನಾದರೂ ಪರಿಪೂರ್ಣ ಮಾಡಿದ್ದೇ ಆದ್ರೆ ಎಲ್ಲ ರಾಕ್ಷಸರಿಗೂ ಕೂಡ ಸಂತೃಪ್ತಿ ಸಿಕ್ಬಿಡತ್ತೆ. ನಂತರ ನೀನ್ ಎಣಿಸಿದ್ದೆಲ್ಲವೂ ಕೂಡ ನಿರ್ವಿಘ್ನದಿಂದ ನಡೆಯುತ್ತೆ. ಹಾಗಾಗಿ ಇಂತಹ ಯಜ್ಞಕ್ಕೆ ಇಷ್ಟು ಸಿದ್ಧತೆಗಳನ್ನ ನೀನು ಮಾಡ್ಕೋ ಅನ್ನುವ ಮಾತನ್ನು ಹೇಳಿದ್ದಾರೆ.

ಹೇ ಭೀಷಣ, ಪ್ರತಿನಿತ್ಯ ಕೂಡ ನೀನು 1,000 ರಾಕ್ಷಸ ದಂಪತಿಗಳನ್ನ ಮಾನವರ ಮಾಂಸದ ಊಟದಿಂದ ತೃಪ್ತಿಪಡಿಸಬೇಕು. ಏನು ನೀನು ನಿಂತಿದ್ದೀಯಾ? ಈ ಸ್ಥಳದಲ್ಲಿಯೇ ಬೃಹತ್ ಯಾಗಮಂಟಪವನ್ನು ನಿರ್ಮಾಣ ಮಾಡಿಸು. ಸೈನ್ಯದ ಸಮೇತ ಅರ್ಜುನನನ್ನ ನೀನು ಹಿಡಿದು ತಂದ್ಕೊಂಡ್ಬಿಟ್ರೆ ಆದ್ರೆ ನಿನ್ನ ಮೀರಿಸುವ ಶ್ರೇಷ್ಠ ರಾಕ್ಷಸರು ಯಾರೂ ಇಲ್ಲ. ನೀನು ನೆರವೇರಿಸತಕ್ಕಂತ ಈ ನರಮೇಧ ಯಜ್ಞ ಹೆಚ್ಚಿನ ಸಂಭ್ರಮ ಸಂತೋಷಗಳನ್ನು ನೀಡತಕ್ಕಂತಹ ಮಹೋತ್ಸವವಾಗ್ಬಿಡುತ್ತೆ ಅಂತ ಪುರೋಹಿತ ಈ ಮಾತುಗಳನ್ನು ಹೇಳಿದ್ದಾನೆ.

0: ಆ ಭೀಷಣ ತಕ್ಷಣ ಪುರೋಹಿತನಿಗೆ ಹೇಳ್ತಾ ಇದ್ದಾನಂತೆ, ಯಾಗ ಮಂಟಪವನ್ನ ಬೇಗ ಕಟ್ಟಿಸಿಬಿಡಿ, ನಾನು ಈಗಲೇ ಅವರೆಲ್ಲರನ್ನ ಸೆರೆ ಹಿಡ್ಕೊಂಡು ಬರ್ತೇನೆ, ನರಮೇಧವನ್ನ ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅತ್ಯಂತ ಕೋಪದಿಂದ ಹೊರಕ್ಕೆ ನಡೆದನಂತೆ. ಅವನ ಜೊತೆ ಜೊತೆಯಲ್ಲಿ 3 ಕೋಟಿ ರಾಕ್ಷಸ ಸೈನ್ಯ ಕೂಡ ಹೊರಕ್ಕೆ ಹೊರಡ್ತು. ಕಾಲ ಭೈರವ ಇಡೀ ಜಗತ್ತನ್ನ ಒಂದೇ ಬಾರಿಗೆ ನಾಶ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಈ ಭೀಷಣನ ಭಯಂಕರ ಸೈನ್ಯ ಅರ್ಜುನನ ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟಿದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೌಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜ ಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇ.7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಎಲ್ಲಾ ಪುಟಾಣಿಗಳಿಗೂ ನಮಸ್ಕಾರ. ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಜೂನ್ ಅರ್ಧ ತಿಂಗಳು ಮುಗಿದಿದೆ, ಇನ್ನು ಮನೆಯಲ್ಲಿ ಮತ್ತೆ ಅದೇ ಹೋಮ್ವರ್ಕು, ಅದೇ ಕ್ಲಾಸಸ್ಸು, ಅದೇ ಪುಸ್ತಕ ತೆಗೆದು ಓದ್ಬೇಕು ಬರೀಬೇಕು ಇದೆಲ್ಲ ಶುರುವಾಗ್ಬಿಟ್ಟಿದೆ ಅಲ್ವಾ. ಈ ಎಲ್ಲದರ ಜೊತೆ ಜೊತೆಗೆ ಒಂದಿಷ್ಟು ಮನರಂಜನೆನೂ ಬೇಕೇ ಬೇಕು ಅಲ್ವಾ. ಹೌದು, ನಿಮ್ಮ ಮನರಂಜನೆಗೋಸ್ಕರ ಈ ವಾರದ ಹಕ್ಕಿ ಬಳಗದಲ್ಲಿ ನಾನು ನಿಮ್ಗೊಂದ್ ಕತೆ ಹೇಳ್ತಾ ಇದ್ದೀನಿ. ಆದ್ರೆ ಕತೆ ಹೇಳೋಕೆ ಮುಂಚೆ ಒಂದು ಚಿನ್ನರ ಗೀತೆಯನ್ನ ಕೇಳಿ, ಅದಾದ್ಮೇಲೆ ಒಂದ್ ಕತೆ. ಕತೆಯ ನಂತರ ನಿಮ್ಮಂತಹ ಮಕ್ಕಳಿಗೋಸ್ಕರ ಬರೆದಿರುವಂತಹ ಇನ್ನೊಂದು ಚಿನ್ನರ ಗೀತೆಯನ್ನ ಕೇಳಿ ಇವತ್ತಿನ ಹಕ್ಕಿ ಬಳಗವನ್ನ ಎಂಜಾಯ್ ಮಾಡಿ.

ಕಥೆ ಯಾವುದು ಅಂತ ಕಾಯ್ತಿದ್ದೀರಾ? ನಾನಿವತ್ ಹೇಳ್ತಾ ಇರೋ ಕಥೆ ನಿಮ್ಗೆ ರಾಜಕುಮಾರಿಯ ಗರ್ವಭಂಗ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಪರಮ ಸುಂದರಿಯಾದ ಒಬ್ಬ ಮಗಳಿದ್ಲು. ರಾಜಕುಮಾರಿ ಹೋದಲ್ಲೆಲ್ಲ ಅವಳ ಸೌಂದರ್ಯದ ಪ್ರಶಂಸೆ ನಡೀತಾನೇ ಇತ್ತು. ಆಹಾ, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಸುಂದರವಾಗಿದ್ದಾಳೆ, ಅವಳು ಕೂದಲು ಎಷ್ಟು ಕಪ್ಪಕ್ಕೆ, ಎಷ್ಟು ದಟ್ಟವಾಗಿದೆ, ಅವಳು ಮೈಬಣ್ಣ ಎಷ್ಟು ಕಾಂತಿಯುಕ್ತವಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಇದರಿಂದ ಅವಳಿಗೆ ತನ್ನ ಸಮಾನ ರೂಪವಂತರಿಯೇ ಇಲ್ಲ ಅನ್ನೋ ಗರ್ವ ಬಂದಿತ್ತು. ಅಷ್ಟೇ ಅಲ್ಲದೆ ಬೇರೆಯವರ ರೂಪವನ್ನ ಕಂಡು ಹಾಸ್ಯ ಮಾಡಿ ನಗೋ ಸಣ್ಣ ಬುದ್ಧಿನೂ ಬೆಳೀತು. ಅವಳು ಇನ್ನೂ ಚಿಕ್ಕವಳಿರುವಾಗ್ಲೇ ಅವರ ಅಮ್ಮ ಅಂದ್ರೆ ಮಹಾರಾಣಿ ತೀರಿ ಹೋಗಿದ್ರಿಂದ ಅರಮನೆಯಲ್ಲಿ ಅವಳಿಗೆ ಬೈದು ಬುದ್ಧಿ ಹೇಳಿತಿದ್ದವರು ಯಾರೂ ಇಲ್ಲದೆ ಮಹಾ ಗರ್ವಿಷ್ಠೆಯಾಗ್ಬಿಟ್ಟಿದ್ಲು ಈ ರಾಜಕುಮಾರಿ. ರಾಜಕುಮಾರಿ ಪ್ರಾಪ್ತ ವಯಸ್ಸಿಗೆ ಬರತ್ಲೇ ಮಹಾರಾಜ ಅವಳ ಸ್ವಯಂವರವನ್ನ ಏರ್ಪಡಿಸ್ದ. ಸ್ವಯಂವರ ಅಂದ್ರೆ ಗೊತ್ತಲ್ವಾ, ಒಂದಷ್ಟು ರಾಜ್ಯಗಳ ರಾಜರು ಬರ್ತಾರೆ, ರಾಜಕುಮಾರಿ ಅವರಲ್ಲಿ ಯಾರನ್ನಾದ್ರೂ ಅವಳಿಗೆ ಯಾರಿಷ್ಟ ಆಗುತ್ತೋ ಅವರನ್ನ ಅವಳು ಮದ್ವೆ ಆಗ್ಬೇಕು. ಅವಳ ಸೌಂದರ್ಯವನ್ನ ಕೇಳಿ ತಿಳಿದಿದ್ದ ದೇಶ ವಿದೇಶದ ರಾಜಕುಮಾರರು ಸ್ವಯಂವರಕ್ಕೆ ಬಂದು ಎಲ್ಲರೂ ಸೇರಿದ್ರು. ರಾಜಕುಮಾರಿಯನ್ನ ಸಿಂಗರಿಸಿ ಮದುವೆ ಮಂಟಪಕ್ಕೆ ಕರೆತಂದ ಅವಳ ಸಖಿಯರು ರಾಜಪುತ್ರರನ್ನ ಅವಳಿಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಂಗೆ ರಾಜಕುಮಾರಿ ಗರ್ವದಿಂದ ಒಬ್ಬೊಬ್ಬರನ್ನು ನೋಡಿ, ಛೇ ಇವನಿಗೆ ಬೆಕ್ಕಿನ ಕಣ್ಣು, ಛೇ ಅವನ್ ಗಿಣಿ ಮೂಗು, ಏ ಇವನದ್ ನೋಡು ಡೊಳ್ಳು ಹೊಟ್ಟೆ, ಆಹಾ ಅವನ್ ತಲೆ ನೋಡು, ಇವನ್ ಕಿವಿ ನೋಡು ಅಂತ ಅಪಹಾಸ್ಯದಿಂದ ನಗ್ತಿದ್ಲು. ಕಡೆಯಲ್ಲಿ ಒಬ್ಬ ರಾಜಕುಮಾರ ಉಳ್ಕೊಂಡ. ಅವನು ಅಲ್ಲಿ ನೆರೆದಿದ್ದವರೆಲ್ಲರಿಗಿಂತ ಅತ್ಯಂತ ಸುಂದರನೂ ಬಲಾಢ್ಯನೂ ಆಗಿದ್ದನಷ್ಟೇ ಅಲ್ಲದೆ ವಿದ್ಯಾ ಬುದ್ಧಿ ವಿನಯಗಳಿಂದ ಎಲ್ಲರ ಮೆಚ್ಚುಗೆಗೂ ಪಾತ್ರನಾಗಿದ್ದ. ಅವನೆದುರಿಗೆ ಬಂದಾಗ ರಾಜಕುಮಾರಿನೂ ಒಂದು ಕ್ಷಣ ಅವನನ್ನ ಮೆಚ್ಚುಗೆಯಿಂದ ನೋಡಿದ್ಲು. ಆದ್ರೆ ಅವಳ ಗರ್ವ ಅವಳನ್ನ ಬಿಡ್ಲಿಲ್ಲ. ಕೂಡ್ಲೆ, ಚಿಚಿ ಇವನ್ ಗಡ್ಡ ನೋಡು, ಒಳ್ಳೆ ಹೋತದ ಗಡ್ಡ ಇದಾಗಿದೆ ಅಂತ ನಕ್ಬಿಟ್ಲು. ರಾಜಕುಮಾರ ಸಿಟ್ಟಿಂದ ಕೆಂಪಾದ. ಮಹಾರಾಜನಿಗಂತೂ ತನ್ನ ಮಗಳ ಉದ್ದಟತನವನ್ನ ಕಂಡು ಅಸಾಧ್ಯವಾದ ಸಿಟ್ಟು ಬಂತು. ಅವನು ತಕ್ಷಣನೇ, ಛೇ ಗರ್ವಿಷ್ಠೆ, ತಾಯಿ ಇಲ್ಲದ ಮಗು ಅಂತ ನಿನ್ನ ಮುದ್ದಿನಿಂದ ಸಾಕಿ ನಾನ್ ಕೆಟ್ಟೆ. ನಿನ್ನಿಂದಾಗಿ ಈ ಮಾನವಂತರನ್ನೆಲ್ಲ ಕರೆಸಿ ಅಪಮಾನ ಮಾಡ್ದಂಗಾಯ್ತು. ಇನ್ನು ನಿನ್ಗೆ ಯಾವ ರಾಜಕುಮಾರನೊಂದಿಗೂ ಮದ್ವೆ ಮಾಡಲ್ಲ. ನಾಳೆ ಬೆಳಗ್ಗೆ ಆಗತ್ಲೇ ಅರಮನೆ ಬಾಗ್ಲಲ್ಲಿ ಮೊದಲು ಯಾರು ನನ್ನ ಕಣ್ಣಿಗೆ ಬೀಳ್ತಾರೋ ಅವರಿಗೆ ನಿನ್ನ ಕೊಟ್ಟು ಮದ್ವೆ ಮಾಡ್ಬಿಡ್ತೀನಿ. ನಿನ್ನ ಮಿತಿ ಮೀರಿದ ಅಹಂಕಾರಕ್ಕೆ ಅದೇ ಶಿಕ್ಷೆ ಅಂತ ಗುಡುಗಿದ. ಎಲ್ಲಾ ರಾಜಕುಮಾರರು ಹೊರಟು ಹೋದ್ರು. ಮಹಾರಾಜ ರಾತ್ರಿ ಕಳೆದು ಬೆಳಗಾದ ಕೂಡ್ಲೆ ವಾಯು ವಿಹಾರಕ್ಕೆ ಹೋಗಕ್ಕೆ ಅರಮನೆಯ ಬಾಗಿಲಿಗೆ ಬಂದ. ಅಲ್ಲಿ ಹುಚ್ಚ ಹುಚ್ಚಾಗಿ ತಲೆ ಕೂದಲು ಗಡ್ಡ ಮೀಸೆಗಳನ್ನ ಬೆಳೆಸಿದ್ದ ಹರಕು ಬಟ್ಟೆಯ ಜೋಗಿಯೊಬ್ಬ ರಾಜನ ಕಣ್ಣಿಗೆ ಬಿದ್ದ. ಮಹಾರಾಜನಿಗೆ ತಾನು ಹಿಂದಿನ ದಿನ ಮಾಡಿದ ಪ್ರತಿಜ್ಞೆಯ ನೆನಪಾಯಿತು. ಕೂಡ್ಲೆ ರಾಜಕುಮಾರಿಯನ್ನ ಕರೆಯಕ್ಕೆ ಕಳಿಸಿ ಕರ್ಸ್ದ. ನೋಡು, ಬೆಳಗಾದ ಕೂಡ್ಲೆ ನನ್ನ ಕಣ್ಣಿಗೆ ಮೊದಲು ಬಿದ್ದ ಮನುಷ್ಯ ಇವನೇ. ಇವನ ಜೊತೆಗೆ ನೀನ್ ಹೊರಟು ಹೋಗು, ನಿನ್ನ ಅದೃಷ್ಟವಿದ್ದಂತೆ ಬದುಕೋ ಅಂತಂದವನೇ ಅರಮನೆಯ ಒಳಗೆ ಹೊರಟು ಹೋದ. ಸ್ವಾಭಿಮಾನಿಯಾದ ರಾಜಕುಮಾರಿ ಆ ತಂದೆ ಕಡೆಗೆ ತಿರುಗಿನೂ ನೋಡದೆ ಜೋಗಿಯ ಹಿಂದೆ ಹೊರಟು ಬಿಟ್ಲು. ಅವರಿಬ್ರು ಮಾತಿಲ್ಲದೆ ತುಂಬಾ ದೂರ ನಡೆದು ಬಂದ್ರು. ಅಭ್ಯಾಸವಿಲ್ಲದೆ ನಡೆದ್ರಿಂದ ತುಂಬಾ ಬೇಜಾರು ಸುಸ್ತಾಗಿ ರಾಜಕುಮಾರಿ ಸಿಕ್ಕಾಪಟ್ಟೆ ಬಳಲಿ ಹೋಗಿದ್ಲು. ಕನಿಕರದಿಂದ ಜೋಗಿ ಅವಳನ್ನ ಒಂದು ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಕೆ ಹೇಳಿ ತಾನು ಎಲ್ಲಿಗೋ ಹೋಗಿ ಒಳ್ಳೆ

ಒಳ್ಳೆ ರಸಭರಿತವಾದ ಹಣ್ಣುಗಳನ್ನ ಅವಳಿಗೆ ತಿನ್ನಕ್ಕೆ ತಂದುಕೊಟ್ಟ. ಯಾವ ಪುಣ್ಯಾತ್ಮರದೋ ಈ ತೋಟ ಅಂತ ರಾಜಕುಮಾರಿ ತನ್ನಷ್ಟಕ್ಕೆ ಅಂದ್ಲು. ಅದೇ ನೀನು ಹೋತದ ಗಡ್ಡ ಅಂತ ಹಾಸ್ಯ ಮಾಡಿ ನಕ್ಕಲ್ಲ, ಆ ರಾಜನದೇ ಅಂದ ಜೋಗಿ. ರಾಜಕುಮಾರಿಯ ಮುಖದಿಂದ ಭಾರವಾದ ನಿಟ್ಟುಸಿರು ಹೊರಡ್ತು. ಅವರು ಮುಂದೆ ಮುಂದೆ ಹೋಗ್ತಿದ್ದಂತೆ ದಾರಿಯ ಉದ್ದಕ್ಕೂ ಸೊಂಪಾದ ಹೊಲಗದ್ದೆಗಳು, ಸುಂದರವಾದ ಉದ್ಯಾನವನಗಳು, ಮನೋಹರವಾದ ಉಪ್ಪರಿಗೆ ಮನೆಗಳು ಕಂಡುಬಂದವು. ರಾಜಕುಮಾರಿ ಅವುಗಳನ್ನೆಲ್ಲ ಕಂಡು ಯಾವ ಪುಣ್ಯಾತ್ಮನದೋ ಈ ರಾಜ್ಯ ಅಂದ್ಲು. ಅದೇ ಹೋತದ ಗಡ್ಡದ ರಾಜನಿಗೆ ಸೇರಿದ್ದು ಇವೆಲ್ಲ ಅಂದ ಜೋಗಿ. ರಾಜಕುಮಾರಿಗೆ ತುಂಬಾ ದುಃಖ ಆಯ್ತು. ಅನ್ಯಾಯವಾಗಿ ಗರ್ವಪಟ್ಟು ಎಂತ ಭಾಗ್ಯಕ್ಕೆ ಎರವಾಗಿ ಹೋದ್ನಲ್ಲ, ಆ ರಾಜಕುಮಾರನು ಎಷ್ಟು ಚೆನ್ನಾಗಿದ್ದ, ಅವನನ್ನ ವರೆಸಿದ್ರೆ ಇದಕ್ಕೆಲ್ಲ ನಾನೇ ಒಡತಿನೂ ಆಗ್ತಿದ್ದೆ ಅಂತ ನೆನೆದು ನೆಂದು ಕೊರಗ್ತಾ ಮುಂದೆ ಸಾಗಿದ್ಲು. ಮುಂದೆ ಒಂದು ಸಣ್ಣ ಜೋಪಡಿ ಸಿಕ್ತು. ಜೋಗಿ ಅವಳನ್ನ ಆ ಜೋಪಡಿಗೆ ಕರ್ಕೊಂಡು ಹೋಗಿ, ನೋಡು ಇದೇ ನಮ್ ಮನೆ, ನಾನೊಬ್ಬ ಬಡವ, ನೀನಾದ್ರೂ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಆದ್ರೂ ವಿಧಿ ನಿನ್ನ ನನ್ನ ಕೈಗೆ ಒಪ್ಪಿಸಿದೆ. ನಮ್ಮ ಜೀವನ ಸಾಗಬೇಕಂದ್ರೆ ಇಬ್ರು ಕಷ್ಟಪಟ್ಟು ದುಡಿಲೇಬೇಕು, ದುಡ್ದು ನಾಲ್ಕು ಕಾಸು ಸಂಪಾದಿಸಿದಾದ್ಮೇಲೆ ಮದ್ವೆ ಆಗೋಣ ಅಂತ ಹೇಳ್ದ. ದಣಿದಿದ್ದ ರಾಜಕುಮಾರಿ ಮರು ಮಾತಿಲ್ಲದೆ ಮಲಗ್ಬಿಟ್ಲು. ಬೆಳಗಾದ ಕೂಡ್ಲೇ ಜೋಗಿ ಎಲ್ಲಿಂದ್ಲೋ ಒಂದಷ್ಟು ಬಿದಿರನ್ನ ತಂದು ಅವಳ ಮುಂದೆ ಇಟ್ಟು, ನೋಡು ಇದನ್ನ ಸೀಳಿ ಒಂದೆರಡು ಬುಟ್ಟಿ ಹೆಣದ್ಕೊಡು, ಸಂತೆಯಲ್ಲಿ ಮಾರಿ ಬಂದ್ರೆ ನಾಲ್ಕು ಕಾಸು ಸಿಗುತ್ತದೆ ಅಂದ. ಬಿದಿರನ್ನ ಎಂದಿಗೂ ಕಂಡಿಲ್ಲದ ರಾಜಕುಮಾರಿ ಅದನ್ನ ಕೈಗೆ ತಗೊಂಡು ಸೀಳಕ್ ಹೋಗಿ ಕೈ ಕೊಯ್ಕೊಂಡು ಅಳುತ್ತಾ ಕುಳಿತು ಬಿಟ್ಲು. ಜೋಗಿ ಅದನ್ ನೋಡಿ, ಛೇ ನಿನ್ಗೆ ಈ ಕೆಲ್ಸ ಕಷ್ಟ, ಸುಲಭವಾದ ಒಂದ್ ಕೆಲ್ಸ ಹೇಳ್ತೇನೆ ಮಾಡು ಅಂತ ಹೇಳಿ ಒಂದಷ್ಟು ಮಣ್ಣಿನ ಕುಡಿಕೆ ಮಡಕೆಗಳನ್ನ ತಂದುಕೊಟ್ಟು ಇವನ್ನೆಲ್ಲ ಸಂತೆಯಲ್ಲಿ ಇಟ್ಕೊಂಡು ಮಾರ್ಕೊಂಡ್ ಬಾ ಅಂತ ಕಳಿಸ್ದ. ರಾಜಕುಮಾರಿ ಅಂಜತಾ ಅಳುಕ್ತಾ ಸಂತೆಗೆ ಬಂದವಳು ನಡುಹಾದಿಯಲ್ಲಿ ಅವುಗಳನ್ನ ಇಟ್ಕೊಂಡು ತಲೆ ತಗ್ಸಿ ಕುಳಿತ್ಲು. ಸ್ವಲ್ಪ ಹೊತ್ತಿಗೆಲ್ಲ ಒಬ್ಬ ಕುದುರೆ ಸವಾರ ಕುದುರೆ ಓಡಿಸ್ತಾ ಬಂದು ಅವಳ ಕುಡಿಕೆ ಮಡಕೆಗಳನ್ನೆಲ್ಲ ಒಡೆದು ಹಾಕ್ಬಿಟ್ಟ. ರಾಜಕುಮಾರಿ ಮತ್ತೆ ಅಳ್ತಾ ಮನೆಗ್ ಬಂದ್ಲು. ಜೋಗಿ ಬಂದವನೇ, ಛೇ ನಿನ್ಗೆ ಯಾವ ಕೆಲ್ಸನೂ ಬಾರದು, ಏನ್ ಮಾಡ್ಲಿ ನಿನ್ನ ಕಟ್ಕೊಂಡು, ಕೆಲ್ಸ ಮಾಡದೇ ಇದ್ರೆ ನಮ್ ಹೊಟ್ಟೆ ತುಂಬೋದಾದ್ರೂ ಹೇಗೆ, ಹೋಗ್ಲಿ ಈ ದೇಶದ ರಾಜಕುಮಾರನಿಗೆ ಮದುವೆ ನಿಶ್ಚಯ ಆಗಿದೆ, ಅರಮನೆಯ ಅಡಿಗೆಯವರಿಗೆ ಸಹಾಯಕರು ಬೇಕಾಗಿದ್ದಾರಂತೆ, ನಡಿ ಅಲ್ಲಾದ್ರೂ ಒಂದೆರಡು ಕೆಲ್ಸ ಮಾಡು ಅಂತ ಅವಳನ್ನ ಅರಮನೆಗೆ ಕರ್ಕೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಬಿಟ್ಟು ಬಂದ. ರಾಜಕುಮಾರಿಗೆ ಅಡಿಗೆ ಪರಿಚಾರಕರಿಂದ ಓಲೈಸ್ಕೊಂಡು ಗೊತ್ತಿತ್ತೆ ಹೊರತು ಅಲ್ಲಿಯೂ ಅವಳಿಗೆ ಯಾವ ಕೆಲ್ಸವೂ ತೋಚದೆ ಸುಮ್ಮನೆ ಪೆಚ್ಚಾಗಿ ಒಂದ್ ಕಡೆ ನಿಂತುಬಿಟ್ಲು. ರಾಜಕುಮಾರನ ಮದುವೆಗಾಗಿ ಅರಮನೆಯೆಲ್ಲ ಸಿಂಗಾರ ಮಾಡಿದ್ರು, ಎಲ್ಲೆಲ್ಲೂ ಸಡಗರ ಸಂಭ್ರಮ. ಸ್ವಲ್ಪ ಹೊತ್ತಿಗೆ ಅಡುಗೆ ಮನೆಯಲ್ಲಿ ಏನೋ ಗಡ್ಬಿಡಿ ಆಯ್ತು. ಯಾರು, ರಾಜಕುಮಾರರು ಬರ್ತಿದ್ದಾರೆ ಅಂತ ಪಿಸ್ಗುಟ್ಟಿದ್ರು. ರಾಜಕುಮಾರಿ ತಲೆ ಎತ್ತಿ ನೋಡಿದ್ಲು. ಎದುರಿಗೆ ತಾನು ಅಪಹಾಸ್ಯ ಮಾಡಿಕೊಂಡು ನಕ್ಕಿದ್ದ ಅದೇ ಹೋತದ ಗಡ್ಡದ ರಾಜಕುಮಾರ ನಗ್ತಾ ನಿಂತಿದ್ದ. ಅವನೆದುರಿಗೆ ತಾನು ಈ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕಾಯ್ತಲ್ಲ ಅಂತ ಅವಳಿಗೆ ತುಂಬಾ ಅಪಮಾನ ಆಗಿ ಅಲ್ಲಿಂದ ಓಡ್ ಹೋಗಕ್ಕೆ ನೋಡಿದ್ಲು. ಆದ್ರೆ ರಾಜಕುಮಾರ ಸರ್ರನ್ನೆ ಅವಳ ಹತ್ರ ಬಂದು ತುಂಬಾ ವಿನಯದಿಂದ, ಕ್ಷಮಿಸು ರಾಜಕುಮಾರಿ, ಅವತ್ತು ನೀನು ನನ್ನನ್ನ ಎಲ್ಲರೆದುರಿಗೆ ಹೋತದ ಗಡ್ಡ ಅಂತ ಅಪಹಾಸ್ಯ ಮಾಡಿ ನಕ್ಕಾಗ ನನ್ಗೆ ವಿಪರೀತ ಸಿಟ್ಟು ಬಂದು ನಿನ್ನ ಇಷ್ಟು ಪಾಡು ಪಡಿಸಬೇಕಾಯ್ತು. ಇದಕ್ಕೆ ನಿಮ್ಮ ತಂದೆಯವರ ಸಮ್ಮತಿಯೂ ಇತ್ತು. ನಿಮ್ಮಪ್ಪನ ಅರಮನೆಗೆ ಬಂದ ಜೋಗಿ ನಾನೇ, ಮಡಕೆಯನ್ನ ಒಡೆದ ಕುದುರೆ ಸವಾರನು ನಾನೇ. ನಾನು ನಿನ್ನ ತುಂಬಾ ಪ್ರೀತಿಸ್ತೇನೆ, ನೀನು ಈ ಹೋತದ ಗಡ್ಡದವನನ್ನ ಒಪ್ಪಿಕೊಳ್ತೀಯಾ ಅಂತಾದ್ರೆ ಇವತ್ತೇ ನಮ್ಮ ಮದುವೆ ಅಂದ. ರಾಜಕುಮಾರಿಗೆ ತನ್ನ ಕಣ್ಣು ಕಿವಿಯನ್ನ ತಾನೇ ನಂಬಕಾಗ್ಲಿಲ್ಲ. ಆ ವೇಳೆಗೆ ಅವಳ ಗರ್ವವೆಲ್ಲ ಅಡಗಿ ಸಾಕಷ್ಟು ಬುದ್ಧಿನೂ ಬಂದಿತ್ತು. ಈ ಮೊದಲೇ ಅವನ ರೂಪವನ್ನ ಮೆಚ್ಚಿಕೊಂಡಿದ್ದ ಅವಳಿಗೆ ಅವನ ನಯ ವಿನಯದ ನಡತೆಯನ್ನ ಕಂಡು ತುಂಬಾ ಸಂತೋಷ ಆಯ್ತು. ತನ್ನ ಉದ್ದಟತನವನ್ನ ಕ್ಷಮಿಸಬೇಕು ಅಂತ ಅವನನ್ನ ಕೇಳಿಕೊಂಡು ಆನಂದದಿಂದ ಮದುವೆಗೆ ಒಪ್ಕೊಂಡ್ಲು. ಆವತ್ತೇ ಅವರ ಮದುವೆ ಅದ್ಧೂರಿಯಾಗಿ ನಡೆದು ಹೋಯ್ತು. ಮುಂದೆ ಅವಳು ತನ್ನ ಮಹಾಗರ್ವವನ್ನ ಬಿಟ್ಟು ಎಲ್ಲರ ಜೊತೆ ನಯ ವಿನಯದಿಂದ ನಡ್ಕೊಳ್ತಾ ಆ ರಾಜಕುಮಾರನಿಗೆ ತಕ್ಕ ರಾಣಿಯಾಗಿ ಎಲ್ಲರ ಆದರಕ್ಕೆ ಪಾತ್ರಳಾಗಿ ಸುಖವಾಗಿ ಇದ್ಲು. ಕತೆ ಕೇಳಿದ್ರಲ್ಲ ಮಕ್ಕಳೇ, ಇದು ಇವತ್ತಿನ ಹಕ್ಕಿ ಬಳಗದಲ್ಲಿ ನೀವು ಕೇಳಿದ ಕಥೆ. ನೋಡಿದ್ರ ರಾಜಕುಮಾರಿ ಗರ್ವ ಹೇಗೆಲ್ಲ ಅಡಕ್ತು ಅಂತ. ನಾವು ಗರ್ವದಿಂದ ತುಂಬಾ ಉದ್ದಟತನದಿಂದ ನಡ್ಕೊಂಡ್ರೆ ಎಷ್ಟೆಲ್ಲ ಕಳ್ಕೊಳ್ಬೇಕಾಗತ್ತೆ ಗೊತ್ತಾ. ಅದ್ರಿಂದ ನನ್ನ ಹತ್ರ ಇರೋದೆಲ್ಲವೂ ಚೆನ್ನಾಗಿದೆ, ನಾನ್ ತುಂಬಾ ಸುಂದರವಾಗಿದ್ದೀನಿ, ನನ್ಗೆಲ್ಲ ಗೊತ್ತಿದೆ ಅಂತ ಗರ್ವ ಪಡೋದನ್ನ ಬಿಟ್ಟು ನಯ ವಿನಯದಿಂದ ನಡ್ಕೊಂಡ್ರೆ ನಿಜಕ್ಕೂ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀವಿ. ಹಾಗಿದ್ರೆ

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:39. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ್ ಹೇಳುವ ನಮಸ್ಕಾರಗಳು ಹಾಗೂ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕೇಳಿ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ.
1: ಕೇಳಿ ಪ್ರಸಂಗ ರಾವಣವಧೆ ಶ್ರೀರಾಮ ನಿಜ ಪಟ್ಟಾಭಿಷೇಕ

0: ಶರಣ ವಿಭೀಷಣ
1: ದೇವ
0: ಪಿತೃವಾಕ್ಯ ಪರಿಪಾಲನೆ ಎನ್ನುವುದನ್ನೇ ಪ್ರಧಾನವನ್ನಾಗಿಸಿಕೊಂಡು ವನವಾಸಿಯಾದವನು ನಾನು. ರಾಕ್ಷಸರ ವಧೆಯುವ ಅಂತರಂಗಿಕವಾದಂತಹ ನಿರ್ಣಯವೇ ಆಗಿತ್ತು. ಪಂಚವಟಿಯಲ್ಲೇ ನಾವಿರುವಂತಹ ಸಂದರ್ಭದಲ್ಲಿ ಕೂಳರಾವಣನಿಂದಲೇ ಸೀತೆಯ ಅಪಹರಣವಾದುದು.
1: ಹೌದು ದೇವ್ರೆ,
0: ಅವರಂತವಳನ್ನ ಅನ್ವೇಷಣೆಯನ್ನು ಮಾಡುತ್ತಾ ಶರದಿಗೆ ಸೇತು ಅನ್ನುವ ಲಂಕೆಯನ್ನು ಸೇರಿ ಸಂಧಾನವನ್ನು ಮಾಡಿದ್ದಾಯಿತು. ರಾವಣ ಯಾವ ಕಾಲಕ್ಕೆ ಸಂಧಾನವನ್ನು ಮುರಿದನೋ ಅಂದಿನಿಂದಲೇ ಆರಂಭಗೊಂಡಂತಹ ಯುದ್ಧ ಬಹಳಷ್ಟು ಮುಂದುವರಿದುದಾಯಿತು. ರಾವಣನ ಬಳಗದಲ್ಲಿರುವಂತಹ ಅನೇಕ ಮಂದಿ ಅಪ್ರತಿಮ ಸಾಹಸಿಗೆಲ್ಲ ಧರೆಗೆ ತಾವು ಒರಗಿದ್ದೂ ಇದೆ. ರಾವಣನೇ ಯುದ್ಧಕ್ಕೆ ಬರಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಈ ಕಾಲಕ್ಕೆ ಸಿದ್ಧವಾಗಿದೆ ಎನ್ನುವುದು ಸತ್ಯವಾದುದು. ಶರಣಾಗತನಾದಂತಹ ನೀನು ಪದೇ ಪದೇ ಆಗಿರುವಂತಹ ರಹಸ್ಯಗಳನ್ನೆಲ್ಲ ನಮಗೆ ತಿಳಿಸಿಕೊಟ್ಟವನು ಇದ್ದಿ
1: ಧರ್ಮ ಗೆಲುವಿಗೆ ಬೇಕಾಗಿ.
0: ಈ ಕಾಲಕ್ಕದು ನಭದತ್ತರದಿಂದ ದಿವ್ಯ ರಥವನ್ನು ತೆಗೆದುಕೊಂಡು ಬಂದವನು ತಾನು ಮಾತಲಿ ಎನ್ನುವಂತೆ ಪರಿಚಯಿಸಿದ
1: ದೇವಸಾರಥಿ.
0: ಅಲ್ಲಿರಬಹುದಾದ ಸಕಲ ವಿಶೇಷನು ಧರಿಸಿಕೊಂಡು ನಾನು ರಾವಣನ ಮುಖಾಮುಖಿಯಾಗಿ ರಥವನ್ನೇರಿಕೊಂಡು ಯುದ್ಧ ಮಾಡಬೇಕು ಎನ್ನುವುದು ದೇವತೆಗಳ ಅಪೇಕ್ಷೆ ಅಂತ ಅವನಾಡಿದ್ರೆ ಆ ಮಾತನ್ನು ನಾನು ಯಾವ ಕಾಲಕ್ಕೂ ಒಪ್ಪಿದ್ದಿಲ್ಲ. ಸಂಗರವನ್ನು ನೋಡುವಂತ ಉದ್ದೇಶ ನನಗುಂಟು ಅಂತಾದ್ರೆ ನೀ ದೂರದಲ್ಲಿದ್ದು ನೋಡಿಕೋ, ಅವನ ಹಂಗಿನೊಳಗಾಗಿವನಲ್ಲ ಎನ್ನುವಂತೆ ನಾನು ಆಡಿದರೆ ಅನಿವಾರ್ಯ ಸ್ಥಿತಿ ಬಂತಲ್ಲ ವಿಭೀಷಣ ಈ ಕಾಲಕ್ಕೆ.
1: ಹೌದು ದೇವ್ರೆ, ದೇವ್ರೆ ಈ ವ್ಯವಸ್ಥೆ ಯಾಕೆ ಎಂಬ ಹಾಗೆ ನಾವು ಯೋಚನೆ ಮಾಡಿದ್ರೆ ವೈಯಕ್ತಿಕವಾಗಿ ನಿನಗೆ ಬೇಕಾಗಿ ಅಲ್ಲ, ಈ ತನಕದ ಯುದ್ಧದಲ್ಲಿ ನೀನು ಯಾವುದನ್ನು ಬಯಸಿದವನು ಅಲ್ಲ, ನಾವು ಯಾವುದನ್ನು ಒದಗಿಸಿದವರು ಅಲ್ಲ. ಆದ್ರೆ ಈ ಕಾಲಕ್ಕೆ ನಿನಗೆ ರಥ ಯಾಕೆ ಬೇಕು ಅಂತ ಕೇಳಿದ್ರೆ ಆ ವೈಭವವನ್ನು ನಮಗೆಲ್ಲ ನೋಡಬೇಕು, ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಹೆಬ್ಬಯಕೆ. ಅದಕ್ಕೆ ಬೇಕಾಗಿ ದೇವರಾಜರಿಂದ ಕಳುಹಿಸಲ್ಪಟ್ಟಂತಹ ರಥ ಅದು, ಅದು ನಾರದರು ಬಂದು ಅದೇ ಆಡಿದ್ದು ಅಂತಂದ್ರೆ ಋಷಿಗಳಿಗೂ ಅದೇ ಆಶೆ ಎನ್ನುವಂಥದ್ದು. ಅದು ಸುತ್ತಮುತ್ತ ನೆರೆದಿರುವಂತಹ ಅವರ ವಾನರರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಾರ್ಥನೆ ರಥವೇರಿ ಯುದ್ಧ ಮಾಡಬೇಕು ಎಂಬ.
0: ಯಾರ ಹಂಗಿಗೆ ನಾನು ಒಳಗಾಗುವುದಿಲ್ಲ ಅಂತ ಆಡಿದರೂ ಯಾವುದೇ ಕಾಮನೆಯನ್ನು ತಾವಿರಿಸದೆ ಧರ್ಮ ಸಂರಕ್ಷಣೆಯಾಗಬೇಕು ಎನ್ನುವ ಹಾಗೆ ಸಂಘಟಿತರಾಗಿ ಹೋರಾಡುವ ವಾನರದ ಮತಕ್ಕಂತೂ ಬೆಲೆ ಕೊಡಲೇಬೇಕಾಗಿದೆ.
1: ಹೌದಲ್ಲ,
0: ಆದ್ದರಿಂದ ಸುರಪನ ಹಂಗಿನೊಳಗೆ ಗೆಲುವುದು ನಮಗೆ ತಪ್ಪದು ಎನ್ನುವ ನಿರ್ಣಯವನ್ನು ಅಂಗೀಕರಿಸಿಕೊಂಡು ಅದು ಧನುರ್ಧಾರಿಯಾಗಿ ರಥವನ್ನು ಏರಿದೆ.
1: ಜಯ ಜಯ.
2: ಕಳಿಸಿದನ ನಿನಗೆ
0: ಕಳಿಸಿದನು.

0: ರಾಮಚಂದ್ರ, ದಾಶರಥಿ ರಾಮ,
1: ಹೌದು
0: ಪಟ್ಟಾಭಿರಾಮ ಹೆಸರಿಗೆ ಮಾತ್ರ, ಸೀತಾಪತಿ ರಾಮ, ರಥ ಏರಿದೆಯಲ್ಲ,
1: ಹೌದು
0: ಲಂಕಾ ಕ್ಷೇತ್ರದ ಮಹಿಮೆ ಗೊತ್ತಾಯ್ತಾ?
1: ಹೇಗೆ?
0: ಕರಾಸುರನನ್ನು ವಧಿಸಿ ಕರಾರಿ ಎನಿಸಿದ ನಿನಗೆ ಅಲ್ಲಿ ರಥ ಬೇಕಾಗ್ಲಿಲ್ಲ. ಕ್ಷಣ ಹೊತ್ತು ಮೊದಲು ದೇವೇಂದ್ರಾದಿಗಳ ಹಂಗು ಬೇಡ ಅಂತಾನೆ ಹೇಳಿದಾಗ ಮೆಚ್ಚಿದ್ದೆ ನಾನು. ತತ್ವ ಇಷ್ಟು ಬೇಗ ಕುಸಿದು ಹೋಯ್ತಲ್ಲ, ರಥ ಬೇಕಾಗಿ ಬಂತು. ರಾಜ್ಯ ಕಳ್ಕೊಂಡು, ಪಾದುಕೆ ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಕಪಿಗಳ ಸಹವಾಸ ಆಯ್ತು. ವಾನರರ ಮತ ಹಿಡಿದಿದ್ದಿ, ವಾನರರಿಗೆ ಮತ ಕೊಟ್ಟರೆ ಆಗುದು ಹೀಗೆ. ತತ್ವಕ್ಕೆ ತಿಲಾಂಜಲಿ ಕೊಟ್ಟು ರಥವನ್ನೇರಿದಿ. ಇದು ರಾವಣನ ಮೇ, ಇದು ರಾವಣ ಗೊತ್ತಾಯ್ತಾ? ಹೆದರಿಕೆ ಆಯ್ತು ಕಾಣ್ತದೆ, ಜಯ ಕಷ್ಟ ಉಂಟು ಅಂತ. ನೀ ಕೊನೆ ಯುದ್ಧ ಅಂತ ಸಾರಿದ್ಯಂತೆ ಸ್ವಲ್ಪ ಹೊತ್ತು ಮೊದಲು. ಈಗ ನಿನಗೆ ರಥ ಬೇಕಾಯ್ತು. ಕಳಿಸಿದವ ಯಾರು? ದೇವೇಂದ್ರ.
1: ಹೌದು,
0: ಗುರ್ತ ಉಂಟ ನನಗೆ ಅವನನ್ನು. ಕಳಿಸಿದ ನಿನಗೆ ರಥ ಯಾಕೆ? ಬಹುಶಃ ಈವರೆಗಿನ ಗೆಲುವಿನಿಂದ ಆಚೆ ತಿರುಗಿದ ನನ್ನ ಒಕ್ಕಲವ, ನನ್ನ ಮಗನ ಮೂಲಕವಾಗಿ ಅವನನ್ನು ಎಳೆ ತರಿಸಿ ಕಂಬಕ್ಕೆ ಕಟ್ಟಿ ಹಾಕೆವು, ಅಕ್ಕಚ್ಚು ಹುಲ್ಲು ಹಾಕಿದವ ರಾವಣ. ಕಳಿಸಿದ್ರೆ ದೊಡ್ಡ ವಿಷಯ ಅಲ್ಲ, ಇದು ನನಗೆ ನೈತಿಕವಾದ ಜಯ. ಮೊದಲು ನಿನ್ನನ್ನು ನೋಡ್ತೇನೆ, ಆಮೇಲೆ ಅವನನ್ನೆಬ್ಬಿಸ್ತೇನೆ. ನೀವು ಊರಿಗೆ ಹೋಗುವ ಆಲೋಚನೆ ಉಂಟು ಹೇಗೂ ಇಲ್ಲಲ್ಲ, ನಿಮ್ಮಿಬ್ಬರನ್ನು ಮುಗಿಸ್ತೇನೆ.

0: ರಥವೇರಿದೆ ಯಾಕೆ ಅದರಲ್ಲಿ ಒಂದರಲ್ಲಿರಬಹುದಂತ ಅಂತರಂಗಿಕವಾದ ಆಶಯ ಏನು ಎನ್ನುವುದನ್ನು ಬಲ್ಲವರು ಚೆನ್ನಾಗಿ ಅರ್ಥ ಮಾಡಿಕೊಂಡೇ ನಡೆದವರಿದ್ದಾರೆ. ನಿನ್ನ ಭಾವನೆಗನುಗುಣವಾಗಿ ನೀನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದವ. ಅಂತೂ ನಿನ್ನ ಒಂದು ಕಾಲಕ್ಕೆ ನಿನ್ನ ಶರಣಾಗಿದ್ದಂತಹ ದೇವೇಂದ್ರ ಈ ಕಾಲಕ್ಕೆ ನಿನ್ನ ಕಡೆಯಲ್ಲಿಲ್ಲ ಎಂಬ ಸತ್ಯವನ್ನು ನೀವು ಒಪ್ಪಿಕೊಂಡ ಹಾಗಾಯಿತು. ದೇವೇಂದ್ರ ನೀನು ಗೆದ್ದ ಬಗೆಯೂ ನಮಗೆ ಚೆನ್ನಾಗಿ ಗೊತ್ತು. ಆ ವಿದ್ಯೆಯ ಮೂಲಕವಾಗಿ ಬಹಳಷ್ಟು ನೀ ಸಾಧನೆಯನ್ನು ಮಾಡಿ ಇಷ್ಟು ಎತ್ತರಕ್ಕೇರಿದ್ದಿ ಎನ್ನುವುದು ನಿಜವೇ. ಇಬ್ಬರನ್ನು ಗೆಲ್ಲುವ ಯಾ ಕೊಲ್ಲುವ ಒಂದು ಪಂಥವನ್ನೊಡ್ಡಿದೆಯಲ್ಲ ನೀನು.
1: ನೀನು ಕುಳಿತ ರಥದ ನೇಮಿ ಬಗ್ಗಿದ್ದು ರಾವಣನ ಪದಾಘಾತಕ್ಕೆ.
0: ಹೌದಪ್ಪ, ನನಗೆ ಸರಿಯಾಗಿ ಗೊತ್ತಿದೆ.
1: ಸರಿ ಮಾಡ್ಲಿಕ್ಕಾಗಲ್ಲ ಇನ್ನು.
0: ಹೌದು, ಸರಿ ಮಾಡಬೇಕಾದ ಯಾವ ಸಮಯಕ್ಕೆ ಎಂಬಂತಹ ನಿರ್ಣಯವೂ ಉಂಟು. ಯಾವನಿಂದ ಘಾತವಾಯಿತು ಅವನನ್ನು ಘಾತಗೊಳಿಸಿದ ಬಳಿಕವೇ ಸರಿ ಮಾಡೋಣ. ಈಗ ನಮ್ಮನ್ನು ಗೆಲ್ಲುವಂತಹ ಪಂಥ ಮಾಡಿದೆಯಲ್ಲ ನೀನು, ಹೇಗೆ ಅಂತ ಪ್ರಶ್ನಿಸಬೇಕಾಗ್ತದೆ. ಈ ಮೊದಲು ನೀ ಗೆಲ್ಲುವಲ್ಲಿ ಮಾಟ ಮಾರಣ ಮೊದಲಾದನೆಲ್ಲ ಉಪಯೋಗಿಸಿದವ. ಹೇಗೆ ಮುಖಾಮುಖಿಯಾಗಿ ಸಮ್ಮತವಾದ ರಣವೋ ಅಲ್ಲ ನಿನ್ನ ಹಮ್ಮಿನ ಮಾರಣದ ಇರವೋ ಯಾವುದು ದಾರಿ ನಿನಗೆ?
1: ರಣ ಸಮ್ಮತ, ಮಾರಣ ಅಸಮ್ಮತ. ನಾವು ಮಾಯಾವಿಗಳು. ನಿನ್ನ ಹುಟ್ಟಿನಿಂದೆ ಅಂತ ಕಥೆ ಉಂಟು, ಅವರವರು ಮಾಡುವಾಗ ಸರಿಯಾಗ್ತದೆ. ಧನುಜರು ಮಾಯಾವಿಗಳು, ಬಲು ಘನತರ ಅಷ್ಟ ಸಿದ್ಧಿಗಳು. ನಾವೇನು ಮಾಡಿಯವು? ಹುಲಿ ಹತ್ರ ಕೇಳ್ತೀಯ, ಉಗುರಿನಲ್ಲಿ ಕಚ್ಚುತ್ತೀಯ, ಪರಿಚಿತಿಯ, ಏನು ಮಾಡ್ತೀಯ ಅಂತ. ನಾ ಗೆದ್ದೇ ಗೆದ್ದೇನು. ಯಾಕೆ?
0: ಯಾಕೆ
1: ನಿನ್ನನ್ನು ಈಗ ನೋಡುದಲ್ವಾ, ನಿನ್ನ ಅಪ್ಪನ ಅಪ್ಪ ಅವ ಇದ್ದಲ್ಲ.
0: ಯಾರೋ
1: ಅಲ್ಲ,

0: ರಾಮಚಂದ್ರ
1: ರಾವಣ
0: ನನ್ನ ನೆಲದ ಮೇಲೆ ರಾಮ ರಥೋತ್ಸವ ಮಾಡಿಕೊಂಡು ದೊಡ್ಡ ಸ್ಥಿಗ ಮಾತಾಡ್ತಿ. ನಿನ್ನಿಂದ 10-20 ತಲೆಮಾರು ಹಿಂದೆ ಯಾರವ ಅನರಣ್ಯ ರಣ ಮಾಡಬೇಕಾದ್ದಲ್ಲ ಅಂತ ಅವನ ಶಬ್ದದಲ್ಲೇ ಉಂಟು. ಅಜ್ಞಾನಿಯಾಗಿದ್ದ ಅನರಣ್ಯನಾಗಿ ಹೋಗಿ ಯುದ್ಧಕ್ಕೆ ತುಡುಕಿದೆ, ಬರಲಿಲ್ಲ. ಯಜ್ಞ ದೀಕ್ಷೆಯಲ್ಲಿದ್ದ ಅವನನ್ನು ಎಳೆದು ತಲೆ ಕಡಿದು ಅಯೋಧ್ಯೆಗೆ ಅವನ ತಲೆಯನ್ನು ತೋರಣವಾಗಿ ಕಟ್ಟಿ ಬಂದವ ರಾವಣ. ಏನು ರಾಕ್ಷಸ ಕುಲೋದ್ಧಾರಕ, ಆಮೇಲೆ ಎಷ್ಟೋ ತಲೆಮಾರು ಗರ್ಭದಲ್ಲಿ ಕೂತಿದೆ ಕಾಣ್ತದೆ ರಾವಣನ ಹೆದರಿಕೆ. ಯಾರು ಬರಲಿಲ್ಲ. ಸಾಯುವಾಗ ಏನೋ ಹೇಳಿದ್ದ, ರಣದಲ್ಲಿ ತರಿದಂಥವನ ಹವಣನ್ನು ನೋಡಿಕೊಂಡು ಮುಂದರಿಸು.
1: ಏನೋ ಇದು

0: ನೀನು ಉಂಡರೂ ಕೂಡ ಮತ್ತೆ ನೀನು ಚಿಗುರಿ ಮೇಲೆದ್ದು ಬರುವವನೇ.
1: ಹೌದು,
0: ನಿನಗೆ ಕಾರ್ಯದಲ್ಲಿ ಯಶಸ್ಸು ಸಂಪಾದನೆಯಾಗುವುದು ಮಾತ್ರ ಮುಖ್ಯ, ನೀನು ನಡೆವ ದಾರಿ ಯಾವುದು ಎನ್ನುವುದು ಮುಖ್ಯವಲ್ಲ. ನಮಗೆ ನಡೆವ ದಾರಿಯು ಶುದ್ಧವಾಗಿರಬೇಕು, ಆಮೇಲೆ ಗುರಿ ಸೇರಬೇಕಾಗ್ತದೆ.
1: ನಮ್ಮದು ರಾಕ್ಷಸ ಮಾರ್ಗ.
0: ಹೌದಪ್ಪ, ಹಿಂದೆ ಮೂರು ಬಾರಿ ಅಪಮಾನವನ್ನು ನೀ ಹೊಂದಿದರೂ ಮತ್ತೊಮ್ಮೆ ಮೇಲೆದ್ದು ಬರುವುದಕ್ಕೆ ನೀ ತೊಡಗಿದವನಿದ್ದಿ. ಈ ಕಾಲಕ್ಕೆ ಅನರಣ್ಯಕರನ್ನು ಕೊಂದು ಹೆಚ್ಚುಗಾರಿಕೆಯಾಗಿ ಮಾತನಾಡುತ್ತಿ ನೀನು. ಎಂತ ಗುರುತರವಾದಂತಹ ದ್ರೋಹವನ್ನು ಮಾಡಿದ ಯೋಚನೆ ಮಾಡು. ಗುರು ದ್ರೋಹವು ನಿನ್ನೊಳಗೆ. ಕೇವಲ ಅನರಣ್ಯಕರನ್ನು ಕೊಂದಿದ್ದಿ ಎನ್ನುವುದು ಮಾತ್ರವಲ್ಲ, ಗುರು ಜನಾಂಗಕ್ಕೆ ನೀ ದ್ರೋಹವನ್ನು ಮಾಡಿದವನಿದ್ದಿ. ನಿನ್ನ ಹಿರಿಯರ ಮಾತನ್ನು ನೀನು ಉಪೇಕ್ಷಿಸಿಯೇ ಕಳೆದವನಾಗಿದ್ದಿ. ಇಂತಹ ಅನೇಕ ವಿಚಾರಗಳುಂಟು. ಯಾಗ ದೀಕ್ಷಿತನ ಅಂತ ಅನರಣ್ಯನನ್ನು ಯುದ್ಧಕ್ಕೆ ನೀನು ಆಹ್ವಾನಿಸಿದಾಗ ಯಾಗ ಪೂರೈಸಿ ಬರ್ತೇನೆ ಅಂತ ಆಡಿದನಂತೆ. ಕೇಳದೆ ಕೆಣಕಿ ಕರೆದೆ. ಆ ಕಾಲಕ್ಕೆ ಅವನು ಮೇಲೆದ್ದು ಬಂದಾಗ ಅವನನ್ನು ಹೊಡೆದು ಕೊಲ್ಲುವಾಗ ಒಂದು ಮಾತು ಹೇಳಿದನಂತೆ.
1: ದೊಡ್ಡ ವಿರೋಧ ಪಕ್ಷವನ್ನು ಎದುರಾಕೊಂಡಿದ್ದೇನೆ.
0: ಹೌದಪ್ಪ, ಅವನು ಹೇಳಿದ ಮಾತುಂಟಲ್ಲ, ನಿನ್ನಿಂದ ಕೊಲ್ಲಲ್ಪಟ್ಟದ್ದಲ್ಲ, ಕಾಲದಿಂದಲೇ ನಾನು ಸೋಲಿಸಲ್ಪಟ್ಟಿದ್ದೇನೆ ಎನ್ನುವ ಹಾಗೆ ಅನರಣ್ಯಕರು ಕೊಂದ ಕಾಲಕ್ಕೆ ಆಡಿದ ಮಾತು ನನಗೆ ಸರಿಯಾಗಿ ನೆನಪಿಟ್ಟುಕೋ. ಅದೇ ಸೂರ್ಯ ಕುಲದಲ್ಲಿ ಹುಟ್ಟಿ ಬಂದವನು ನಾನು.

0: ಇದು ನಿನ್ನ ವಧೆಗೆ ಕಾರಣವಾಗಿದೆ, ಇಂದಿನ ಯುದ್ಧದಲ್ಲದನ್ನು ಸಾಧಿಸ್ತೇನೆ.
1: ಸಂತೋಷ ಆಯ್ತು. ಹಾಗಾದ್ರೆ ಕೇವಲ ಸೀತೆಗಾಗಿ ಅಲ್ಲ,
0: ಅಲ್ವೇ ಅಲ್ಲ,
1: ಹಳೆ ಲೆಕ್ಕ ಒಂದೇ ಸಲ ಮುಗಿಸುವ ಆಲೋಚನೆ.
0: ನಿಜ,
1: ನೀನು ನಾನು ನೋಡಬೇಕು. ಚಂದ್ರಾಸ್ತ್ರ ಉಂಟು, ಬ್ರಹ್ಮಾಸ್ತ್ರ ಉಂಟು, ಮಹಾಸ್ತ್ರಗಳು ಉಂಟು, ತಡ್ಕೊಳ್ಳ ಸಾಮರ್ಥ್ಯ ಉಂಟು. ವಸಿಷ್ಠ ವಿಶ್ವಾಮಿತ್ರರು ಹೇಳಿಕೊಟ್ಟದ್ದು
0: ಸಾಕು.
1: ರಾವಣತ್ವ ಚಿಗುರುತ್ತದೆ, ಹತ್ತಲ್ಲ ನೂರು ತಲೆ. ಇದು ಇದು ನೀ ಕತ್ತರಿಸಿಟ್ಟು ಮತ್ತೆ ಚಿಗುರಿಕೊಂಡಿದೆ ನೋಡು.
0: ಎಷ್ಟು ಮಾಡೋಣ,
2: ಎಷ್ಟು ತರಿದುಟ್ಟೆ ಮತ್ತಷ್ಟು ಬುಟ್ಟುವ ಬರಿಯ ತಿಟ್ಟಿಸುತ್ತ ನಿಟ್ಟಿಸುರ ಬಿಟ್ಟೊಡನೆ.

0: ಏನು ಮಾಡೋಣ ಎನ್ನುವುದೇ ಅರ್ಥವಾಗದೆ ಹೋಯಿತಲ್ಲ. ಪುಂಖಾನುಪುಂಖವಾನೆಯಾಗಿಯೇ ಶರಾವಳಿಗಳನ್ನು ಎಸೆದು ಅವನ ಕಂಠ ಪ್ರದೇಶವನ್ನ ಕತ್ತರಿಸಿದೆ ಅಂತಾದ್ರೆ ಮತ್ತೆ ಮತ್ತೆ ಅದು ಚಿಗುರುತ್ತಲೇ ಇದೆ.
1: ಇವ ರಾವಣ
0: ಹೀಗಾಯಿತೆಂದಾದ್ರೆ ಇವನನ್ನು ಕೊಲ್ಲುವ ಬಗೆಯಾದರೂ ಹೇಗೆ ಎಂಬಿ ಬೇಸರದ ಭಾವದಲ್ಲೇ ರಥದಿಂದ ನಾನು ಕೆಳಗೆ ಇಳಿದರೆ ಆ ಕಾಲಕ್ಕೆ ಸಮಾಧಾನದ ಮಾತುಗಳನ್ನು ಸಾರಥಿಯಾದಂತಹ ಮಾತಲಿಯೂ ತಾನು ಆಡತೊಡಗಿದ್ದಾರೆ. ನೀ ದೇವ ಇಷ್ಟೊಂದು ಮಾಡಬೇಕು, ದೇವನಾದ್ರೆ ಇವನನ್ನು ಕೊಲ್ಲುವ ಬಗೆ ಹೇಗೆ ಕೊಲ್ಲುತ್ತಿದ್ದೆ ಅಂತ ಆಡಿದ್ರೆ ಮೌನವಾದರಲ್ಲ, ನಮ್ಮವರೆಲ್ಲ ಖಿನ್ನರಾಗಿದ್ದಾರೆ. ಶರಣನಾದಂತಹ ವಿಭೀಷಣನನ್ನೇ ಕರೆದು ಆಡಬೇಕಾಗಿದೆ. ಶರಣ
1: ದೇವ್ರೆ
0: ಕೊಲ್ಲಬಲ್ಲೆ ಎನ್ನುವ ಹಾಗೆ ನಾನಾಡಿ ಈಗ ಎರಡು ನಾಲಿಗೆಯ ರಾಮ ಎನ್ನುವ ಹಾಗಾಗಿ
1: ಹೋಯ್ತು.
0: ಒಂದೇ ತಾಯಿಯ ಬಸುರಿಂದ ಬಂದವರಲ್ಲೋ, ಮತ್ತೊಮ್ಮೆ ಹೋಗಿ ಅಣ್ಣನ ಪದಾರವಿಂದಕ್ಕೆ ಬೊಡಮಟ್ಟೆ ಅಂತಾದ್ರೆ ನಿನ್ನನ್ನು ಸ್ವೀಕರಿಸುವ ಮೂಲಕವಾಗಿ ಬಾಂಧವ್ಯ ಬೆಸೆದುಕೊಂಡಿರಬಹುದು. ನನ್ನನ್ನು ನಂಬಿದರೆ ಇದು ನಡೆಯುವಂತಹ ವಿಷಯವಲ್ಲ. ಆಗದಪ್ಪ ಆಗದು
1: ದೇವ್ರೇ. ದೇವ್ರೆ ನೀನು ಹಾಗೆಲ್ಲ ಆಡಕೂಡದು ದೇವ್ರೆ. ನೀನು ಯಾರು ಏನು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇವೆ. ಕಬಂಧನಿಗೆ ಮೋಕ್ಷವನ್ನು ಕೊಟ್ಟವನು ನೀನು, ಶಬರಿಗೆ ಮೋಕ್ಷವನ್ನು ದಯಪಾಲಿಸಿದವನು ನೀನು. ಅಂತವನೇ ಈ ರೀತಿಯಾಗಿ ಸೋಲಿನ ಮಾತನ್ನಾಡ್ತೀ ಅಂತಾದ್ರೆ ನಮ್ಮಂತಹ ಸಾಮಾನ್ಯರು ಏನು ಮಾಡಬೇಕು ಹೇಳು. ಆದ್ದರಿಂದ ಮಾನಸಿಕವಾದಂತಹ ಧೈರ್ಯವನ್ನು ತಳೆದುಕೊಳ್ಳಬೇಕು ಎನ್ನುವ ಹಾಗೆ ನಮ್ಮ ಪ್ರಾರ್ಥನೆ.
0: ಸಲ್ಲದು ಕೂಡದು ಎನ್ನುವ ಹಾಗೆ ರಥದಿಂದ ಇಳೆಗೆ ಇಳಿದು ಧನುಸನ್ನು ಕೆಳಗೆ ಊರಿದೆ ಅಂತಾದ್ರೆ ಕಾಲಕ್ಕೆ ಅಂಬರದಿಂದ ಬಂದರಲ್ಲ ಕುಂಭಸಂಭವರು,
1: ಅಗಸ್ತ್ಯರು
0: ಬಂದು ನೀನು ಈ ಕೆಲಸವನ್ನು ಮಾಡಬೇಕಾಗ್ತದೆ, ಯಾಕೆ ಆಗುವುದಿಲ್ಲ ಎನ್ನುವುದಕ್ಕಾಗಿ ಯಾಕೆ ಆಗಬೇಕು ಎನ್ನುವಂತಹ ವಿಷಯವನ್ನೆಲ್ಲ ವಿಸ್ತರಿಸಿ ಆಡಿದ್ರು.
1: ಹೌದಲ್ಲ,
0: ನಿನ್ನ ಅಂತಶ್ಚೇತನವು ಮತ್ತಷ್ಟು ಹೆಚ್ಚುವುದಕ್ಕಾಗಿದು ಎನ್ನುವ ಹಾಗೆ ಆದಿತ್ಯ ಹೃದಯವನ್ನು ಅವರು ಬೋಧಿಸಿದ್ದು. ಶುದ್ಧಾಚರಣವನ್ನು ಕೈಗೊಂಡು ಅದನ್ನು ನಾನು ಆಂತರಂಗಿಕವಾಗಿ ಸ್ಮರಿಸಿದಾಗ ನಾನೇನು ಮಾಡತಕ್ಕುದು ಎನ್ನುವಂತಹ ಕರ್ತವ್ಯದ ಚೋದನೆ ನನಗಾಗಿದೆ. ಆ ಸಂದರ್ಭದಲ್ಲಿ ಮಾತಲಿಯದು ಶಾರ್ಂಗ ಮಹಾಧನುಸ್ಸನ್ನು ನನ್ನ ಕೈಗೆ ಕೊಟ್ಟಿದ್ದಾನೆ. ಇತ್ತನಲ್ಲ
2: ಪಿಡಿದು ಧನುವಿಗೆ ಗುರು ಬಿಡಿ ಅನಿತರಳು ವಿಶ್ವಾಕಾರ ತಾನಾದ
0: ಅವನಿತ್ತಂತ ಶಾರ್ಂಗಧನುಸನ್ನು ಕೈಯಲ್ಲಿ ಹಿಡಿದು ಸಕಲ ದೇವತೆಗಳಿಗೆ ವಂದಿಸಿ ಕ್ಷಣದಲ್ಲೇ ರಥಾರೋಹಿ ಆಗುತ್ತೆ.
1: ಜಯ ಜಯ ಜಯ ಜಯ.
3: ಏನಿದು
2: ಹರ ಪಿತಾಮಹ ಸುರಪ ಮನು ಮುನಿವರನು ಬ್ರಹ್ಮಾಂಡ ಕೋಟಿಯ
3: ಹರ ಪಿತಾಮಹ ಸುರಪ ಮುಖ್ಯರಿಗೆ
2: ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡನ ಸುರೇಂದ್ರ.
3: ಈಗ ನಿಜವಾಗಿ ಅಸುರೇಂದ್ರನಾದೆ ಕಂಡೆ ನಾನು.
2: ಕಂಡನು ದಶವದನ
3: ಹತ್ತು ಮುಖ ಸಾಲದು,

0: ದಶವದರನಾಗಿ ಅಲ್ಲ, ಸಹಸ್ರವದರನಾಗಿ ಕಂಡೆ ರಾಮನಲ್ಲಿ ಎಲ್ಲವನ್ನೂ, ಎಲ್ಲವನ್ನೂ ರಾಮನಲ್ಲಿಯೂ ಕಂಡೆ. ಈ ಅನುಭವವನ್ನೇ ತುಂಬಿಸಿಕೊಂಡು ಸ್ವಲ್ಪ ಸುಮ್ಮನಿದ್ದು ಬಿಡ್ತೇನೆ.
1: ರಾವಣ, ಬಹಳಷ್ಟು ಜಲವನ್ನು ಮೆರೆದವನು ನೀನು. ಛಲಕ್ಕಾದ್ರೂ ಒಂದು ಮುತಿ ಬೇಕೋ ಬೇಕೋ ಬೇಡು, ಸಾಕು ಸಾಕು ಬೇಡ, ಛಲಪಡ. ಮೂರು ಲೋಕ ವೀರ ನೀನು, ಆರು ಬಟೆಗೆ ಸುಮನ ಸವಾರವೆಲ್ಲ ಬೆದರಿ ದಿಕ್ಕಡೆಗೆ ಸಾಗಿ ಹೋಗುತ್ತಾ ಇದೆ. ಯಾವುದನ್ನಾದ್ರೂ ಒಂದು ಸ್ತರಕ್ಕೆ ನಿಲ್ಲಿಸಲೇಬೇಕಾಗ್ತದೆ, ಆದ್ದರಿಂದಲೇ ಆಡಿದ್ದು. ನಿನ್ನ ಹಿಂದಾದ್ರೂ ನಿನ್ನ ಆಟೋಪವನ್ನು ನಿಲ್ಲಿಸು. ಹಿಂದಾದ ಅನುಭವದ ಬೆಲುಕು ನಿನಗೆ ಚೆನ್ನಾಗಿರಲಿ. ಕದ್ದೊಯ್ದಂತಹ ಸೀತಾ ಯುವತಿಯನ್ನು ತಂದು ನನ್ನ ಚರಣಗಳಿಗೆ ಒಪ್ಪಿಸಿದೆ. ನೀ ಶರಣಾದಿ ಎಂದಾದ್ರೆ ಲಂಕೆಯಲ್ಲೇ ನಿನ್ನನ್ನು ಸ್ಥಾಪಿಸಿ ಮತ್ತೊಮ್ಮೆ ಅಭಿಷೇಚನ ನಾನು ಮಾಡ್ತೇನೆ, ಶರಣಾಗು.
0: ಇವ ಯಾರು? ಇವ ರಾಮ ಬೇರೆ, ಇವ ದಶರಥನ ಮಗ.

0: ಇದಾರು ಹೇಳುತ್ತಿರುವುದು ಕೇವಲ ಮನುಷ್ಯ ಧರಣಿ ತಲೆಕ್ಕೆ ಕೆಳಗಾದಡಿ ಪೃಥ್ವಿ ಅಪ್ತೇಜ ವಾಯುರಾಕಾಶ ಅಲ್ಲ ಆಕಾಶದಿಂದ ಪೃಥ್ವಿಗೆ ಪಂಚಭೂತಗಳೇ ತಿರುಗಲಿ ಸಾಗರವೇ ಮೇಲೆ ಬಿರುದು ಹರಿಯಲಿ ಲೋಕವೇ ಅಡಿ ಮೇಲಾಗಲಿ ಈ ರಾಮನಿಗೆ ಧರಣಿ ಜಾತಿಯನ್ನು ಬಿಡುವ ಮಾತಿಲ್ಲ ಭಜ್ಜೇಯಂ ನಾನಮೇಯಂ ಇದು ವಜ್ರದ ಕಂಬ ತುಂಡಾದೀತು ಬಗ್ಲಿಕ್ಕಿಲ್ಲ ನೋಡಿಕೊಂಡೇನು ನೋಡಿಕೊಂಡೇನು ನಿನ್ನನ್ನು ನೀನು ಪಟ್ಟ ಕಟ್ಟಿದ ವಿಭೀಷಣ ಇದ್ದಾನಲ್ಲ ನೀನಿನ್ನು ಊರಿಗೆ ಹೋಗಿ ನೀನು ಪಟ್ಟ ಪಡಿಲಿಕ್ಕುಂಟ ಅಯೋಧ್ಯ ಪ್ರವೇಶ ಮಾಡ್ಲಿಕ್ಕುಂಟ ಊರು ಕಳ್ಕೊಂಡವ ನನ್ನ ಹತ್ರ ಮಾತಾಡ್ತಾನೆ ನೋಡು ರಾವಣ ಏನು ಅಂತ
1: ಶರಣ
2: ದೇವ್ರೆ.

0: ಶರಣಂ. ದೇವ್ರೆ, ನಮ್ಮೊಳಗೆ ನಡೆದಂತ ಸಂಭಾಷಣೆಯನ್ನೆಲ್ಲ ನೀ ಕಿವಿಯಾರೆ ಕೇಳ ತೊಡಗಿದೆಯಲ್ಲ.
1: ಸ್ಪಷ್ಟವಾಗಿ ಕೇಳಿದೆ.
0: ಅವನ ಬದುಕಿ ಒಂದು ಆಯ್ಕೆಯನ್ನು ಕೊಟ್ಟೆ ಅಂತಾದ್ರೆ ಅದನ್ನೊಪ್ಪದೆ ಅವನ ನಿರ್ಣಯವನ್ನು ಸಾರಿ ಆಯಿತು. ಇದೇ ರೀತಿಯಾಗಿ ಅವ ಮುಂದುವರಿದ ಅಂತಾದ್ರೆ ಅವನನ್ನು ಕೊಲ್ಲುವುದು ನಮಗೆ ಅನಿವಾರ್ಯ ಅವಶ್ಯ ಎನ್ನಿಸಿಕೊಳ್ಳುತ್ತದೆ. ಹಾಗೆಂದು ಆಗ ನಾನು ಆಡಿದ ಹಾಗೆ, ಒಂದೇ ತಾಯ ಹೊಟ್ಟೆಯಿಂದ ಬಂದವರು ನೀವು, ಅವನನ್ನು ಕೊಂದಲ್ಲಿ ನಿನಗೆ ನೋವಾಗಲೂಬಹುದು. ಒಬ್ಬರನ್ನು ಕೊಲ್ಲುವಾಗ ಪರಸ್ಪರ ಇತರರಿಗೆ ಏನು ಭಾವನೆ ಉಂಟಾಗ್ತದೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ. ಕೊಲ್ಲಲೆ ಕೊಲ್ಲದುಳಿಯಲೆ ಏನು ಮಾಡಲಿ ಅಂತ ನಿಧಾನ

0: ಅಂತ
1: ಭೀಷಣ.
0: ವ್ಯಷ್ಟಿ ಪ್ರಜ್ಞೆಯಲ್ಲಿ ಅವನು ನನಗೆ ಅಣ್ಣನೇ ಹೌದು, ಆದರೆ ಸಮಷ್ಟಿ ಪ್ರಜ್ಞೆಯಲ್ಲಿ ಅವನ ಅಣ್ಣನಕ್ಕಿಂತ ಮಿಗಿಲಾಗಿ ಈ ಹೊತ್ತಿಗೆ ಈ ಪ್ರಪಂಚದಲ್ಲಿ ಲೋಕಕ್ಕೆ ಒಂದು ಮಾರಕರ ಶಕ್ತಿಯಾಗಿ ಬೆಳೆದು ನಿಂತಿದ್ದಾನೆ.
1: ಸರಿ,
0: ನಾನು ಲಂಕೆ

ಬಿಟ್ಟು ನಿನ್ನ ಪದದಲಕ್ಕೆ ಬಂದು ಸೇರುವಂತಹ ಕಾಲಕ್ಕೆ ನಾನು ನಂಬಿಕೊಂಡದ್ದು ಹೇಗೆ? ನಮಗೆ ಸಮಸ್ತವೂ ಕೂಡ ಶ್ರೀರಾಮಚಂದ್ರನೇ ಎಂಬ ಹಾಗೆ, ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವೂ ಕೂಡ ನೀನೇ ಆಗಿರುವಂತಹ ಈ ಕಾಲಕ್ಕೆ ರಾವಣನನ್ನ ಅಣ್ಣ ಎನ್ನುವಂತಹ ಯಾವ ವ್ಯಾಮೋಹವೂ ನನ್ನಲ್ಲಿ ಉಳಿದಿಲ್ಲ ಸ್ವಾಮಿ. ಅದಕ್ಕಿಂತಲೂ ಹೆಚ್ಚಾಗಿ ಬುದ್ಧಿಶೂನ್ಯನಾಗಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿದ್ದಿ. ಬುದ್ಧಿ ಉಳ್ಳವನೇ, ಆದರೆ ಬೇಕಾದ ಸಂದರ್ಭದಲ್ಲಿ ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳುವಂತಹ ವಿಚಾರ ಅವನಲ್ಲಿ ಇಲ್ಲದೇ ಇರುವುದರಿಂದ ಅಹಂಕಾರಿಯಾಗಿದ್ದಾನೆ. ಆದ್ದರಿಂದ ವರ್ತಮಾನ ಕಾಲದಲ್ಲಿ ಅವನು

0: ಏನಿದು
1: ದೇವ್ರೇ, ಅವನಿಗೆ ಶಾಪಗಳ ಸರಣಿಯೇ ಇದೆ. ವೇದಾವತಿಯ ಶಾಪವೇ ಮೊದಲಾದದ್ದು. ಆದರೆ ತಲೆ ಚಿಗುರುತ್ತಾ ಉಂಟು ಅಥವಾ ಕೈಗಳು ಚಿಗುರುತ್ತಾ ಇದ್ದಾವೆ ಯಾಕೆ? ಬ್ರಹ್ಮನ ವರ ಅವನಿಗೆ, ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದಂತಹ ಕಾಲಕ್ಕೆ, ಅವನು ತನ್ನದ್ದಾದಂತಹ ಅಂಗಗಳನ್ನು ಸಮರ್ಪಿಸಿದಂತಹ ಕಾಲಕ್ಕೆ ಬ್ರಹ್ಮನೇ ಹೇಳಿದಂತಹ ಮಾತು, ನಿನ್ನ ತಲೆ ಮತ್ತಷ್ಟು ಚಿಗುರಿಕೊಳ್ಳಲಿ ಬೇಕಾದಂತಹ ಕಾಲಕ್ಕೆ ಎನ್ನುವ ಹಾಗೆ, ಆದ್ದರಿಂದಲೇ ಚಿಗುರುತ್ತಾ ಇದೆ. ಆದರೆ ಅವನಿಗೆ ನಂದಿಯ ಶಾಪವೂ ಇದೆ. ಕೈಲಾಸಕ್ಕೆ ಪ್ರಭು ಪರಮೇಶ್ವರನ ಸಭೆಗೆ ಹೋದಂತಹ ಕಾಲಕ್ಕೆ ಜಂಬೂ ಫಲವನ್ನು ನಂದಿಗೆ, ನಂದಿಯ ಎದೆಗೆ ತಾಕುವ ಹಾಗೆ ಇವನು ಬಿಸಾಡಿದ್ದ. ಆ ಕಾಲಕ್ಕೆ ಕ್ರುದ್ಧನಾದಂತಹ ನಂದಿ ಇವನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಮುಂದೊಂದು ಕಾಲದಲ್ಲಿ ನಿನ್ನ ಎದೆಗೆ ಬಾಣ ತಾಗುವ ಮೂಲಕವಾಗಿ ನೀನು ಹತನಾಗಿ ಹೋಗು ಎನ್ನುವ ಹಾಗೆ. ಆದ್ದರಿಂದ ದೇವ್ರೆ, ಅವನ ಎದೆಗೆ ಗುರಿಯಿಟ್ಟು ನೀನು ಬಾಣ ಹೊಡೆದಿಂತಾದ್ರೆ ಖಂಡಿತವಾಗಿಯೂ ಅವನ ಮರಣ ಶತಸಿದ್ಧ.
0: ತ್ರಿಂಬಕನಂಬಕದಿ ಕಿಡಿಸೂಸಿಯಾಡಿದಂತಹ ಶಾಪವಾಗಿ
1: ಹೌದು,
0: ಎದೆಯನ್ನು ಘಾತಿಸಿದರೆ ಮರಣ ಹೊಂದುತ್ತಾನೆ ಅಲ್ಲೋ
1: ಸ್ಪಷ್ಟ.
0: ಅದಕ್ಕಾಗಿಯೇ ನಾವು ವನವಾಸಿಯಾಗಿ ಬರುತ್ತಿರುವಾಗ ಅಗಸ್ತ್ಯರು ಒದಗಿಸಿಕೊಟ್ಟಂತ ಬ್ರಹ್ಮಶಿರಾಸ್ತ್ರವನ್ನು ತೆಗೆದಿದ್ದೇನೆ. ರಾವಣ ನೋಡಿದೆಯಲ್ಲ,
2: ನೋಡುವ
0: ಹೊಡೆ ಉಂಟಾ ನಿನ್ನಲ್ಲಿ?
2: ಜಯವನ್ನು ಪಡೆದೆ, ನಾನು ನೋಡುವ
0: ಅದೋ ಹೊಡೆದೆ. ವಿಭೀಷಣ
1: ದೇವ್ರೇ,
0: ಕಡೆಗಣ್ಣಂಚಲಿ ಜಲ ಬಿಂದು ಒಸರುತ್ತದೆ ಅಲ್ವೋ?
1: ಹೌದು ದೇವ್ರೆ,
0: ನಾನು ಆಗಲೇ ಹೇಳಿದೆ, ಸಹೋದರಿಯ ಸಂಬಂಧವೇ ಹಾಗೆ. ಎಂತಹ ವಿರೋಧವಿದ್ದರೂ ಕೂಡ ಅಳಿವಾದಾಗ ದುಃಖಿಸುವುದು ಸಹಜವಾದದ್ದೇ.
1: ನಾನು ಈ ಕಾಲಕ್ಕೆ ಪಾಪಿಯಾಗಿ ಹೋದನೋ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳ್ತಾ ಉಂಟು.
0: ಹಾಗೆಲ್ಲ ನೀನು ಯೋಚಿಸಬೇಕಾದಿಲ್ಲ.
1: ಮತ್ತೆ
0: ತನ್ನ ಜೀವನದ ತನಗೆ ಯಾವ ಅನುಭವಗಳೆಲ್ಲ ಒದಗಿ ಬರ್ತದೋ ಅದೆಲ್ಲಕ್ಕೂ ಅವನ ಕರ್ಮವೂ ಕಾರಣವಾಗ್ತದೆ. ಹುಟ್ಟಿದವ ಸಾಯಲೇಬೇಕು. ಬದುಕಿನಲ್ಲಿ ಮಾಡುವಂತಹ ಸಾಧನೆಗಳು ಏನು ಅನ್ನುವುದರಿಂದಲ್ಲ ವ್ಯಕ್ತಿತ್ವ ಸಿದ್ಧವಾಗುವುದು.
1: ಹೌದೇ,
0: ನೀರ ಮೇಲಿನ ಗುಳ್ಳೆಯ ಹಾಗಿರುವ ಬದುಕು, ಸತ್ತಿದ್ದಾನೆ ಭಾವಜೀವಿಯಾಗಿ ನೀ ದುಃಖಿಸಿದ ಸಹೋದರಕ್ಕೆ ಸಹಜ. ಹಾಗೆಂದು ಅವನ ಅಂತ್ಯಷ್ಟಿಯನ್ನು ಮಾಡಬೇಕಾದಂತ ಒಂದು ಹೊಣೆಗಾರಿಕೆ ಮಾತ್ರ ನಿನಗುಂಟು.
1: ಅದು ಹೌದೇ,
0: ನೀ ಮಾಡುವುದಿಲ್ಲ ಅಂತ ಮಾತ್ರ ಹೇಳಕೂಡದು. ಯಾಕೆ ಗೊತ್ತೋ?
1: ಯಾಕೆ ದೇವ್ರೆ?
0: ಮರಣಾಂತಾನಿ ವೈರಾಣಿ, ಸಾವಿನ ತನಕ ವೈರ
1: ಅಷ್ಟೇ,
0: ಆಮೇಲೆ ಇಲ್ಲ. ಅಷ್ಟನ್ನು ನೀ ಮಾಡಿ ಪೂರೈಸಬೇಕಾಗ್ತದೆ.
1: ದೇವ್ರೆ, ನಿನ್ನ ಅಪ್ಪಣೆಯ ಮೇರೆಗೆ ಇದು ರಾವಣನ ಅಂತ್ಯಕ್ರಿಯೆಯನ್ನು ಯಥಾಶಾಸ್ತ್ರವಾಗಿ ನಾನು ಮಾಡಿ ಪೂರೈಸಿದ್ದೇನೆ. ಆ ಕಾಲಕ್ಕೆ ಅವನ ಸುತ್ತಮುತ್ತಲಿದ್ದಂತಹ ಅನೇಕ ಮಂದಿ ಸ್ತ್ರೀಯರು ಗೋಳೋ ಎಂಬ ಹಾಗೆ ಅಳತಾ ಇದ್ದವರು.
0: ಮಯಜಾತಿಗೆ ಬೇಕಾದಂತ ಸಮಾಧಾನದ ಮಾತುಗಳನ್ನು ನಾನು ಆಡಿದಾಗ ಅರಿವುಳ್ಳಂತ ಆಕೆ ಸ್ವೀಕರಿಸಿ ಸಮಾಧಾನವನ್ನು ಮಾಡಿಕೊಂಡಿದ್ದಾಳೆ. ಹನುಮಂತ, ವಿಭೀಷಣ
3: ದೇವ್ರೇ,
0: ರಾವಣ ಅಳಿದ ಮೇಲೆ ಲಂಕೆ ಅನಾಥವಾಗಕೂಡದು. ಈ ಹಿಂದೆ ನಾನು ಏನನ್ನಾಡಿದ್ದೇನೋ ಅದನ್ನು ಮತ್ತೊಮ್ಮೆ ವಿದ್ಯುಕ್ತವಾಗಿಯೇ ಸ್ಥಾಪಿಸಬೇಕಾಗಿದೆ. ನಾನಾ ಕಡೆಗೆ ಬರುವ ಹಾಗಿಲ್ಲ. ಆದ್ದರಿಂದಲೇ ಹನುಮನು ಲಕ್ಷ್ಮಣನು ಮುಂದಾಳುಗಳಾಗಿದ್ದುಕೊಂಡು ನಿನ್ನನ್ನು ಲಂಕೆಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಆ ಕೆಲಸ ಮೊದಲಾಗಬೇಕು.
3: ಭಗವಂತ, ಲಂಕೆಯ ಆಧಿಪತ್ಯ ನನಗೆ ದೊರೆಯಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ನಾನು ನಿನ್ನನ್ನು ಬಂದು ಸೇರಿದವನೂ ಅಲ್ಲ. ಆ ಆಶೆ ಈಗಲೂ ಇಲ್ಲ. ಆದರೆ ನೀನಂದಂತೆ ಇಲ್ಲಿ ಅರಾಜಕತೆ ಉಂಟಾಗಕೂಡದು ಎನ್ನುವಂತ ಒಂದೇ ಉದ್ದೇಶದಿಂದ ನಿನ್ನ ಅಪ್ಪಣೆಯನ್ನು ಶಿರಸಾಷ್ಟಾಂಗ ವಹಿಸಿದ್ದೇನೆ. ಇದು ಲಂಕೆಯ ಅಧಿಪತ್ಯವನ್ನು ಸ್ವೀಕರಿಸಿದ್ದೇನೆ. ಸಂತೋಷದ ವಿಚಾರ ಏನು ಅಂತಂದರೆ, ನಮ್ಮ ಎಲ್ಲ ಪುರಜನರು ಪರಿಜನರು ಎಲ್ಲರೂ ಕೂಡ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಆಕಾಶದಿಂದ ದೇವತೆಗಳು ಕೂಡ ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನನಗೆ ಧನ್ಯತೆಯ ಕ್ಷಣ ಇದು ದೇವರೇ. ಅಷ್ಟೇ ಅಲ್ಲ, ನಾನು ಇಲ್ಲಿಯ ಅಧಿಕಾರಿಯಾಗಿದ್ದೇನೆ ಎಂತುವಂತಹ ಉದ್ದೇಶದಿಂದಲ್ಲ, ಬದಲಾಗಿ ನಿನ್ನ ಸೇವಕನಿದ್ದೇನೆ ಎನ್ನುವಂತಹ ದೃಷ್ಟಿಯಿಂದ ಇದು ನಮ್ಮ ಲಂಕೆಯ ಸಮಸ್ತರ ಪರವಾಗಿ ಕಪ್ಪ ಕಾಣಿಕೆಗಳ ಸಮೇತ ಬಂದು ನಿನ್ನ ಚರಣಕ್ಕೆ ಪೊಡಮಟ್ಟಿದ್ದೇನೆ, ಹರಸಬೇಕು.
0: ಯಾವುದು ನಾವು ಅಪೇಕ್ಷೆಯಂತೆ ಅಲ್ಲ ವಿಭೀಷಣ. ಬ್ರಹ್ಮದೇವರು ನೀನು ಬಯಸದೇ ನಿನಗೆ ಒದಗಿ ಕೊಟ್ಟದು ಸುದೀರ್ಘವಾದಂತಹ ಆಯುಸ್ಸನ್ನು. ಹಾಗಾದರೆ ಲಂಕೆಗೊಬ್ಬ ಯೋಗ್ಯನಾದ ಅಧಿಕಾರಿಯಾಗಿ ನೀನಿರಬೇಕು ಎನ್ನುವುದು ಸಂಕಲ್ಪ.
3: ಸರಿ,
0: ಸ್ವೀಕರಿಸಿದ್ದು ಮಾತ್ರವಲ್ಲ, ನೀನೇನನ್ನು ಕೊಟ್ಟಿದ್ದೆಯೋ ನಿನ್ನ ಭಾವನೆಗೆ ಸಂಬಂಧಿಸಿದ್ದು ಎನ್ನುವುದಕ್ಕಾಗಿ ನಾನು ಒಪ್ಪಿಕೊಂಡಿದ್ದೇನೆ.
3: ಆದೀತು ದೇವರೇ.
0: ಹನುಮಂತ
4: ಪರಮಾತ್ಮ,
0: ನೀನೊಮ್ಮೆ ಅಶೋಕವನದತ್ತ ಹೋಗಿ ರಾವಣ ವಧೆ ಎನ್ನುವಂತಹ ಸುಖ ವಿಚಾರವನ್ನು ಸೀತೆಯಲ್ಲಿ ತಿಳಿಸುವ.
4: ಅತಿ ಅವಸರವಾಗಿ ಹೋಗಿದ್ದೇನೆ ದೇವರೇ, ಅದಕ್ಕಿಂತ ಅವಸರವಾಗಿ ಹಿಂದ್ಗಡೆ ಬಂದಿದ್ದೇನೆ.
0: ಏನಂತೆ?
4: ಇಲ್ಲಿ ನಡೆದ ಎಲ್ಲಾ ವಿದ್ಯಮಾನಗಳನ್ನು ಕೂಡ ನಾ ತೋಚಿದಂತೆ ಸೀತಾಮಾತೆ ವಿವರಿಸುತ್ತಾ ಹೋಗುತ್ತಿದ್ದಂತೆ ಪ್ರಸನ್ನ ಚಿತ್ತಳಾದಂತಹ ಸೀತೆಯ ಮುಖದಲ್ಲಿ ಹೊರಹೋಮ ಕಾಂತಿಯನ್ನು ಗಮನಿಸಿದೆ. ಅತ್ಯಂತ ಶೀಘ್ರವಾಗಿ ಶ್ರೀರಾಮ ದರ್ಶನದ ಭಾಗ್ಯವನ್ನು ಪಡೆಯಬೇಕೆಂಬ ಅವಸರದಲ್ಲಿ ಮಾತೆ ಇರುವುದನ್ನು ನಾನು ಗಮನಿಸಿದೆ ದೇವರೇ.
0: ಹೌದೇ, ಒಳ್ಳೆಯದು ವಿಭೀಷಣ.
3: ದೇವ್ರೆ,
0: ಈಗ ನಿನಗೆ ಕರ್ತವ್ಯ ಉಂಟು.
3: ಏನು ದೇವ್ರೆ?
0: ಅಪಹರಿಸಿಕೊಂಡು ಹೋದವನು ರಾವಣ, ಇಂದಿನ ಅಧಿಕಾರಿ ನೀನು. ಆ ನೆಲೆಯಲ್ಲಿ ಯೋಗ್ಯವಾದ ಕ್ರಮದಂತೆ ಸೀತೆಯನ್ನು ಮತ್ತೊಮ್ಮೆ ನೀನು ನನಗೆ ಒಪ್ಪಿಸಿ.

0: ಬೇಕಾಗ್ತದೆ.
1: ಸರಿ, ನಿನ್ನ ಅಪ್ಪಣೆಯನ್ನು ಶಿರದ ಮೇಲೆ ಹೊತ್ತುಕೊಂಡು ಈಗಿಂದೀಗ ಅಶೋಕಮನಕ್ಕೆ ಹೋಗ್ತೇನೆ.
0: ಏನು ವಿಭೀಷಣ
1: ದೇವ್ರೆ, ನಿನ್ನ ಅಪ್ಪಣೆಯ ಮೇರೆಗೆ ಅಶೋಕವನಕ್ಕೆ ಹೋಗಿ ಸೀತಾಮಾತೆಯನ್ನು ಕಂಡು ಅವರನ್ನು ಎಲ್ಲಾ ರೀತಿಯಲ್ಲಿಯೂ ಮನಸ್ಸನ್ನು ಒಪ್ಪಿಸಿ, ಸುರ ಸರಮೆ ತ್ರಿಜಟೆಯರ ಮುಖಾಂತರವಾಗಿ ಅವಳನ್ನು ಶುದ್ಧೀಕೃತಗೊಳಿಸಿ ಸರ್ವಾಲಂಕಾರ ಭೂಷಿತೆಯನ್ನಾಗಿ ಅವಳನ್ನು ಕರೆದುಕೊಂಡು ಬರ್ತಾ ಇದ್ದೇನೆ. ತಾವೇ ಪರಾಂಬರಿಸಬೇಕು.
0: ವಿಭೀಷಣ,
1: ಭಗವಂತ
0: ಸೂರ್ಯಕುಲದ ಕೀರ್ತಿಯನ್ನು ಕಾಯಬೇಕು ಎನ್ನುವಂತ ಉದ್ದೇಶಕ್ಕಾಗಿ ನಾನು ಪಿತೃವಾಕ್ಯ ಪರಿಪಾಲನೆ ಹಾಗೂ ಸುದೀರ್ಘವಾದಂತಹ ರಾಮನ ಪಯಣ ನಡೆದದ್ದು. ನನ್ನ ಹೆಂಡತಿಯಾದವಳು ಹೇಗೆ ಬರಬೇಕು ಎನ್ನುವಂತಹ ಅಪೇಕ್ಷಣೆ ಉಂಟು. ಅದಕ್ಕಿಂತ ಅಧಿಕವಾಗಿ ಶೃಂಗಾರ ಭರಿತೆಯಾಗಿ ನಾವು ವಧುವಿನ ಹಾಗೆ ಇವಳು ಬಂದಳು ಎನ್ನುವುದೇ ನನಗೆ ಮಾನಸಿಕವಾದಂತಹ ಕ್ರೋಧ ಹುಟ್ಟು ಹಾಕುವಲ್ಲಿ ಕಾರಣವಾದ್ದು.
1: ಅಯ್ಯಯ್ಯೋ
0: ಎನ್ನುವುದಕ್ಕಾಗಿ ನಾನು ಕಡೆಗಣ್ಣ ನೋಟವನ್ನು ಆ ಕಡೆಗೆ ಹಾಯಿಸದೆ ಇದ್ದದ್ದು.
1: ದೇವರೇ, ನಾವು ತಪ್ಪು ತಿಳಿದುಕೊಳ್ಳಕೂಡದು. ಇದು ನನ್ನಿಂದಾದಂತಹ ಅಚಾತುರ್ಯ. ಸೀತಾಮಾತೆ ಅವಳಾಗಿ ಇದನ್ನು ಇಚ್ಛಿಸಿದ್ದಲ್ಲ, ಬದಲಾಗಿ ನಾನು ಹೇಳಿ ಇಷ್ಟೆಲ್ಲ ಮಾಡಿಸಿದ್ದು. ಹಾಗಾಗಿ ನನ್ನ ಮೇಲೆ ಕೋಪಿಸಿಕೊಳ್ಳಿ, ಅವಳ ಮೇಲೆ ಅಲ್ಲ. ದೇವರೇ,
0: ನೀವು ಏನೇ ಹೇಳಿದರೂ ಕೂಡ ಕಣ್ಣು ನೋವಾದವನಿಗೆ ಸೂರ್ಯನ ಬೆಳಕನ್ನು ಕಾಣುವುದಕ್ಕೆ ಹೇಗೆ ಆಗುವುದಿಲ್ಲವೋ, ರಾವಣನಿಂದ ಅಪಹೃತಳಾದ, ರಾವಣನ ಪರ್ಯಂಕದ ಸ್ಪರ್ಶವನ್ನು ಹೊಂದಿದ, ರಾವಣನ ಕೆಟ್ಟ ಕಣ್ಣುಗಳಿಂದ ಕಂಡು ಹೋದ ಈಕೆಯನ್ನು ಸ್ವೀಕರಿಸುವುದಕ್ಕೆ ಮನ ಒಪ್ಪುವುದೇ ಇಲ್ಲ.
1: ಹಾಗಾದ್ರೆ ಏನು ಮಾಡಲಿ ದೇವರೇ?
0: ಬೇರೆ ದಾರಿ ಇಲ್ಲ. ಅವಳ ಶುದ್ಧಿಯನ್ನು ಅವಳು ತೋರಿಸುವುದೇ ಹೊರತಾಗಿ ಬೇರೆ ದಾರಿ ಇಲ್ಲ ಎನ್ನುವಂತೆ ನಾನು ಆಡಿದರೆ ಸೀತೆಯ ಕನಸನ್ನೇನು ಅರ್ಥ ಮಾಡಿಕೊಂಡ, ನನ್ನ ಹೇಳಿಕೆಯನ್ನು ಸ್ವೀಕರಿಸಿದ, ಲಕ್ಷ್ಮಣನದು ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದಾನೆ. ಕಾಲಕ್ಕೆ ಸೀತೆಯೇ ತನ್ನ ಅಂತರಂಗದ ಭಾವಗಳೇನುಂಟು ಅದನ್ನು ವಿಸ್ತರಿಸುವ ಮೂಲಕವಾಗಿ ತಾನು ಅಗ್ನಿಗೆ ತುಂಬಿಕ್ಕಿದ್ದಾಳೆ. ಮರುಕ್ಷಣದಲ್ಲೇ ದೇವಾನುದೇವತೆಗಳ ಧರಿತ್ರ ಇಳಿದು ಬಂದರು. ಅವರ ಮನಸ್ಸಿನ ಭಾವಗಳನ್ನು ತಾವು ಆಡಿದ್ದುಂಟು. ನೋಡ ನೋಡುತ್ತಿರುವ ಹಾಗೆ ಅಗ್ನಿನಾರಾಯಣನು ತನ್ನ ಬಲತೊಡೆಯಲ್ಲಿ ಸೀತೆಯನ್ನಿರಿಸಿ ಮೇಲೆತ್ತಿ ತಂದು ಇವಳು ಪರಿಶುದ್ಧ ಇದ್ದಾಳೆ ಎನ್ನುವ ಸಾಕ್ಷೀಕರಿಸಿ ತಾನತ್ತ ಹೋದ. ಸೀತಾ
2: ಸ್ವಾಮಿ
0: ನೊಂದೆಯ?
2: ಏನು ಸ್ವಾಮಿ, ಮನಸ್ಸಿನಲ್ಲಿ ಎಷ್ಟು ಅನುಮಾನವನ್ನು ಪಟ್ಟುಕೊಂಡವರು ನೀವು, ಆದರೂ ನಾನು ವಿಚಲಿತೆ ಆಗಲಿಲ್ಲ.
0: ಯಾಕೆ?
2: ಯಾಕೆ ಅಂತರಂಗ ಏನು ಅಂತೇಳಿ ನಾನು ತಿಳಿದುಕೊಂಡವಳು. ಸೂರ್ಯ ಚಂದ್ರರು ಇರುವ ತನಕ ನನ್ನ ಅಂತರಂಗದಲ್ಲಿ ನನ್ನ ದೇವರೆಂದು ನಾನು ಸ್ವೀಕರಿಸಿದವಳು. ಸ್ವಾಮಿ, ನೀವು ಪಟ್ಟು ಇಟ್ಟುಕೊಂಡಂತಹ ಈ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೇನೆ ಅಲ್ವೇ? ಈಗಲಾದರೂ ನಿಮಗೆ ಸಮಾಧಾನವಾಯಿತೇ?
0: ಲೋಕದ ಕಣ್ಣಾಗಿ ನಾನು ಮಾತನಾಡಿದ್ದೇ ಹೊರತು ರಾಮನ ಕಣ್ಣಾಗಿ ಅಲ್ಲ. ನನ್ನ ಅಂತರಾತ್ಮಕ್ಕೆ ಸರಿಯಾಗಿ ಗೊತ್ತುಂಟು. ಸೀತೆ ಶುದ್ಧ ಇದ್ದಾಳೆ, ಯಶಸ್ವಿನಿ ಇದ್ದಾಳೆ. ತಂದೆಯೇ ಬಂದು ತಾನು ಆಡಿದ್ದಾನೆ, ಶಂಕರ ಬ್ರಹ್ಮಾದಿಗಳು ಬಂದು ಆಡಿದ್ದಾರೆ ಎನ್ನುವಲ್ಲಿಗೆ ಸೀತೆಯನ್ನು ಅಗ್ನಿ ಪರೀಕ್ಷೆ ಮೂಲಕವಾಗಿ ಸ್ವೀಕರಿಸಿದ್ದು ಲೋಕಾಪವಾದ ಬರಕೂಡುದು ಎನ್ನುವ ಸತ್ಯಕ್ಕಾಗಿ ಎನ್ನುವುದನ್ನು ತಿಳಿದಾಗ ನಮ್ಮವರೆಲ್ಲರ ಹೃದಯ ಭಾರ ದೂರವಾಗಿ ಸಮಾಧಾನವನ್ನು ಹೊಂದಿದ್ದಾರೆ. ನಿನಗಿನ್ನೇನು ಬೇಸರ ಇಲ್ಲವಲ್ಲ
2: ಸ್ವಾಮಿ? ನನ್ನನ್ನು, ನನ್ನ ಪಾತಿವೃತ್ಯವನ್ನು ಪರೀಕ್ಷಿಸಿದಂತಹ ನೀವು, ಕಳೆದಾರು ತಿಂಗಳಿಂದ ನಾನು ಅನ್ಯ ಲೋಕದಲ್ಲಿದ್ದರೂ ಕೂಡ ನಿಮ್ಮನ್ನು ಮರೆತು ನಾನು ಕ್ಷಣವೂ ಬದುಕಲಿಲ್ಲ, ನಾನು ಕ್ಷಣವೂ ಉಸಿರಾಡಲಿಲ್ಲ.
0: ತ್ರಿಕರಣ ಶುದ್ಧಿ ನಿನ್ನದ್ದು. ವಿಭೀಷಣ,
1: ಭಗವಂತ
0: ಈಗ ನಮಗೆ ಹೊರಡುವ ಸಮಯ ಆಯ್ತು.
1: ದೇವರೇ, ಅದು ನಾನು ಕೂಡ ತಿಳಿದುಕೊಳ್ಳುತ್ತಾ ಇದ್ದೇನೆ. ಆದ್ರೆ ಇಲ್ಲಿಂದ ಅಯೋಧ್ಯೆ ಬಹುದೂರ ಇರುವಂತಹದ್ದು, ಕ್ಷಣ ಮಾತ್ರದಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ವಿಚಾರ.
0: ನೀನು ಏನು ಯೋಚನೆ ಮಾಡ್ತೀಗ?
1: ಅದಕ್ಕಾಗಿ ನನ್ನದೊಂದು ಸಣ್ಣ ಸೇವೆ ಉಂಟು.
0: ಏನದು
1: ಭಗವಂತ? ಇಲ್ಲಿಯದ್ದಾದಂತಹ ಏನೆಲ್ಲ ವ್ಯವಹಾರಗಳು ಆಗಬೇಕೋ ಅದು ಸಾಂಗವಾಗಿ ಮುಕ್ತಾಯಗೊಂಡಿದೆ ಅಂತ ನಾನು ಭಾವಿಸಿಕೊಳ್ತೇನೆ.
0: ಸರಿ,
1: ಇನ್ನು ನೀನು ಹೋಗಿ ಸೇರ್ಬೇಕಾಗಿರುವಂತಹದ್ದು ಅಯೋಧ್ಯೆಗೆ. ಆದ್ರೆ ಅನತಿ ಕಾಲದಲ್ಲಿ ಅಲ್ಲಿಗೆ ಮುಟ್ಟುವುದು ಖಂಡಿತವಾಗಿಯೂ ದುಸ್ಸಾಧ್ಯವಾದಂತಹ ವಿಚಾರ. ಆದ್ದರಿಂದ ನನ್ನ ಒಂದು ಸಣ್ಣ ಸೇವೆಯನ್ನು ನೀವು ಪರಿಗ್ರಹಿಸಬೇಕು ದೇವರೇ.
0: ಏನದು?
1: ನಿಮ್ಮ ಗಮನಕ್ಕೆ ಬೇಕಾಗಿ ನನ್ನ ಅಣ್ಣನ ಬಳಿ ಇದ್ದಂತಹ ಪುಷ್ಪಕ ವಿಮಾನವನ್ನೇ ನಿಮಗೆ ಸಮರ್ಪಿಸಿದ್ದೇನೆ. ಅದನ್ನೇ ಉಪಯೋಗಿಸಿಕೊಂಡು ತಾವು ಅಯೋಧ್ಯೆಗೆ ತೆರಳಬೇಕು ಅಂತ ನನ್ನ ಭಾವ.
0: ಅವರೆಲ್ಲ ಏನು ಹೇಳ್ತಾರೆ?
3: ಆಗಬಹುದು, ಆಗಬಹುದು, ಆಗಬಹುದು.

0: ಸುಗ್ರೀವಾದಿ ವಾನರೆಲ್ಲ ಸೇರಿಕೊಂಡು ಅಯೋಧ್ಯನನ್ನು ಸೇರುವುದು ಹಾಗೂ ಅಲ್ಲಿ ಪಟ್ಟಾಭಿಷೇಚನಗೊಳ್ಳುವುದನ್ನು ಕಾಣಬೇಕು ಎನ್ನುವ ಹಾಗೆ ಅಂತರಂಗದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಷ್ಟು ಜನರನ್ನು ಸೇರಿಸಲು ತನ್ನಲ್ಲಿ ತುಂಬಿಕೊಳ್ಳಬಹುದಾದಂತಹ ವಿಮಾನವದು, ಅದನ್ನೆಲ್ಲ ಏರಿಕೊಳ್ಳೋಣ, ಶೀಘ್ರವಾಗಿ ಅಯೋಧ್ಯಾಭಿಮುಖವಾಗಿ ಸಾಗೋಣ. ಮಾರುತಿ
1: ಪರಮಾತ್ಮ.

0: ಮರುತನಂದನಂ
1: ಶ್ರೀರಾಮಚಂದ್ರ.
0: ಅವಶ್ಯವಾಗಿ ನೀ ಮಾಡಬೇಕಾದಂತ ಕಾರ್ಯ ಒಂದುಂಟು.
1: ಅಪ್ಪಣೆ ಆಗಬೇಕು ದೇವರೇ.
0: 14 ವರ್ಷ ವನವಾಸ ಅವಧಿ ಕಳೆದು ಸೂರ್ಯನು 10 ಗಳಿಗೆ ಏರುವುದಕ್ಕೆ ಮೊದಲು ನೀ ಬಾರದೇ ಹೋದರೆ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಭರತನಾಡಿದ್ದಾನೆ. ಅವನನ್ನು ಕಾಣಬೇಕಾಗಿದೆ. ಆದ್ದರಿಂದ ಅವನೊಂದಕ್ಕೊಂದು ಅನರ್ಥವನ್ನು ತಾನು ಮಾಡಿಕೊಡಬಹುದು, ಅದಾಗದಂತೆ ತಡೆಯಬೇಕು. ಮಾತ್ರವಲ್ಲ, ನಮ್ಮ ಬರೋಣ ಆ ಕಡೆಗಾಗುತ್ತಿದೆ ಎನ್ನುವುದನ್ನು ಅವನು ತಿಳಿಸಬೇಕು. ನೀನು ಒಮ್ಮೆ ಶೀಘ್ರವಾಗಿ ಆ ಕಡೆಗೆ ಹೋಗಿದೆ.

0: ಶತ್ರುಘ್ನ, ಅಂದು ಚಿತ್ರಕೂಟದಲ್ಲಿ ರಾಮನಾಡಿದಂತಹ ಮಾತು, ನೀನು ಅಯೋಧ್ಯೆಯನ್ನು ಸೇರು, ಆ ಮೂಲಕವಾಗಿ 14 ವರ್ಷ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡು. ಆ ನಂತರದಲ್ಲಿ 14 ವರ್ಷ ಕಳೆದ ಮೇಲೆ ಸೂರ್ಯ ಬಾನೆತ್ತರಕ್ಕೆ ಏರುವಂತಹ ಹೊತ್ತಿಗೆ ನಾನು ಖಂಡಿತ ಅಯೋಧ್ಯೆಯಲ್ಲಿ ಇರುತ್ತೇನೆ ಎನ್ನುವಂತಹ ಮಾತನ್ನಾಡಿದಂತಹ ರಾಮ. ಆದರೆ ತಾನಾಡಿದ ಮಾತನ್ನು ತಾನು ಉಳಿಸಿಕೊಳ್ಳದಾದರೆ ರಾಮ, ಯಾಕೆ ಹೀಗೆ ಮಾಡಿದೆ ರಾಮ? ಅಂದು ತಾಯಿಯ ಮಾತಿಗೋಸ್ಕರ ನೀನು ಕಾಡನ್ನು ಸೇರಿದವ, ಇಂದು ನೀನಾಡಿದ ಮಾತನ್ನೇ ನೀನು ಉಳಿಸಿಕೊಳ್ಳದಾರದೆ ರಾಮ. ಆದ್ದರಿಂದ ನನಗೆ ಬೇಕಾದದ್ದು ಒಂದೇ, ರಾಮ ಮಾತನ್ನು ಉಳಿಸಿಕೊಳ್ಳದಿದ್ದರೂ ನಾನು ನನ್ನ ಮಾತನ್ನು ಉಳಿಸಿಕೊಳ್ಳಬೇಕು. ಆವಾಗ ನಾನು ಆಡಿದ ಮಾತೇನು, ಅಗ್ನಿಯನ್ನು ಪ್ರವೇಶ ಮಾಡುತ್ತೇನೆ, ನೀನು ಆ ಕ್ಷಣದಲ್ಲಿ ಇಲ್ಲದೇ ಹೋದಾಗ ಎನ್ನುವಂತಹ ಮಾತನ್ನಾಡಿದೆ. ಆದ್ದರಿಂದ ಈ ಕೂಡಲೇ ಅಗ್ನಿಯನ್ನು ನಿರ್ಮಿಸಿ ಅದಕ್ಕೆ 3 ಪ್ರದಕ್ಷಿಣೆ ಬಂದು ಆ ಅಗ್ನಿಯನ್ನು ಪ್ರವೇಶ ಮಾಡುತ್ತೇನೆ.
1: ಶ್ರೀರಾಮ್ ಜೈ ಶ್ರೀರಾಮ್, ರಾಮ ರಾಮ ರಾಮ ರಾಮ. ತಡೆ ತಡೆ ತಡೆ ತಡೆ, ಉಡಲೇ ಮರುತ ಜನಡೆ.

0: ಅಯ್ಯ ಭರತ ದೇವ,
1: ನನ್ನನ್ನು ತಡೆಯುತ್ತಾ ಇರುವವರು ಯಾರು ಅಂತ ಗೊತ್ತಾಗಲಿಲ್ಲಲ್ಲ.
0: ಅಂಜನೇಯ ಮಗ, ಕೇಸರಿಯ ಕುಮಾರ, ಮಾರುತಿ, ಆಂಜನೇಯ, ದೇವತಾನುಗ್ರಹದಿಂದ ಹನುಮಂತ, ರಾಮನ ಬಂಟನಿದ್ದೇನೆ, ರಾಮನ ಆಜ್ಞೆಯ ಮೇರೆಗೆ ಇಲ್ಲಿಗೆ ಬಂದಿದ್ದೇನೆ, ರಾಮನ ಆಜ್ಞೆ ಏನು ಅನ್ನುವುದನ್ನು ನಿನಗೆ ತಿಳಿಸಲಿದ್ದೇನೆ.
1: ಹಾಗಾದ್ರೆ ರಾಮ ಲಕ್ಷ್ಮಣ ಎಲ್ಲಿದ್ದಾನೆ, ಸೀತೆ ಎಲ್ಲಿದ್ದಾಳೆ?
0: ರಾಮನ ಆಜ್ಞೆಯನ್ನೇ ನಿನಗೆ ನಾನು ತಿಳಿಸ್ತಾ ಇದ್ದೇನೆ. ಅವಸರದ ತೀರ್ಮಾನ ಅನರ್ಥಕ್ಕೆ ಕಾರಣವಾಗುತ್ತದೆ, ಪರಿಣಾಮದಲ್ಲಿ ಯಾರಿಗೂ ಪ್ರಯೋಜನ ಆಗುವುದಿಲ್ಲ, ಯತ್ನವಾಗುತ್ತದೆ.
1: ನೀನು ಬಂದ್ರೆ ನಾನು ಅಗ್ನಿಯನ್ನು ಪ್ರವೇಶ ಮಾಡುವುದೇ.
0: ನಾನು ಬಂದದ್ದೇ ರಾಮ ಬರುತ್ತಿದ್ದಾನೆ ಎನ್ನುವುದನ್ನು ತಿಳಿಸುವುದಕ್ಕೆ. ಲಂಕೆಯಿಂದ ಪುಷ್ಪಕ ವಿಮಾನದಲ್ಲಿ ಹೊರಟಂತಹ ರಾಮ ಬರುತ್ತಿರುವ ಮಾರ್ಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತಾನು ಹಿಂದೆ ಅನುಭವಿಸಿದಂತಹ ಸ್ಥಳಾವಕಾಶಗಳನ್ನು ಅನುಭವಿಸುತ್ತಾ ಬಂದು ಈಗ ಭರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದಾನೆ. ಅಲ್ಲಿಂದ ಹೊರಡುತ್ತಾನೆ. ಅದೋ ಅದೋ ಅದೋ ಕೇಳುತ್ತಿರುವಂತಹ ಶಬ್ದ ಪುಷ್ಪಕ ವಿಮಾನದ್ದು, ಬೀಸುತ್ತಿರುವಂತಹ ಗಾಳಿ ಆ ವಿಮಾನದಿಂದ ಜನ್ಯವಾದದ್ದು. ಅದನ್ನಲ್ಲ ಇಳಿದನಲ್ಲ, ಅದೋ ನೋಡು ಪುಷ್ಪಕ ವಿಮಾನ ಇಳಿತಾರ.
1: ರಾಮ ರಾಮ.

ರಾಮಾ ರಾಮಾ ರಾಮಾ, ಸೀತಾವಲ್ಲಭ ರಾಮ, ಲಕ್ಷ್ಮಣಾಗ್ರಜ ರಾಮ, ಬಂದೆಯ ರಾಮ, ಬಾನಿಳಿದು ಬಂದು ನೀನು ಇಳಿಯುವಂತಹ ಹೊತ್ತಿಗೆ ನಿನ್ನನ್ನು ನೋಡುವಾಗ ಆನಂದ ಬಾಷ್ಪಗಳು ಒಂದೆಡೆಯಾದರೆ, ನಿನ್ನನ್ನು ನೋಡುವಾಗ ಅಯ್ಯೋ ಏನು ಕಷ್ಟಗಳನ್ನು ಅನುಭವಿಸಿದೆಯೋ ನೀನು ಆ ವರದಲ್ಲಿ, ಮನಸ್ಸೇರಿ ಬರುತ್ತಾ ಇದೆ, ದುಃಖವೇರಿ ಬರುತ್ತಾ ಇದೆ ರಾಮ. ಅಂತೂ ಇಂತೂ ನೀನು ಆಡಿದ ಮಾತನ್ನು ಉಳಿಸುವುದಕ್ಕೋಸ್ಕರ ಈಗಲಾದರೂ ಬಂದೆಯಲ್ಲ, ಈ ಅಯೋಧ್ಯೆಗೆ ನಿನ್ನ ಪಾದವನ್ನೇ ಸ್ಪರ್ಶಿಸಿದೆಯಲ್ಲ, ಅಯೋಧ್ಯೆ ಮತ್ತೊಮ್ಮೆ ಪಾವನವಾಯಿತು ರಾಮ, ಪಾವನವಾಯಿತು. ಜಯ ಜಯ ಜಯ ರಘು.

0: ತಮ್ಮೋ ತಮ್ಮೋ ತಮ್ಮೋ
1: ರಾಮ,
0: ನೆಲದ ಮೇಲೆ ದೀರ್ಘದಂಡ ಪ್ರಣಾಮವನ್ನೇ ಮಾಡಿದೆಯಲ್ಲ, ಎಷ್ಟು ಸೊರಗಿ ಹೋದೆಯೋ ನೀನು. ಬಲಿಷ್ಠವಾದಂತಹ ನಿನ್ನ ಬಾಹುಗಳೇ ಸೊರಗಿ ಹೋದ ಹಾಗುಂಟು. ಒಮ್ಮೆ ಹಾಗೆ ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಎದೆಗಾಣಿಸಿಕೊಂಡಾಗ ಪ್ರಪಂಚವೇ ದೊರೆತಂತ ಅನುಭವ ನನಗಂತಹ
1: ಅನುಭವಕ್ಕೆ ಕಾಯುತ್ತಾ ಇದ್ದವನು ಈ ಭರತ.
0: ಇದೇನೋ ನಿನ್ನ ಈ ಧರಿಸಿದಂತಹ ವಸನಗಳು, ಯಾಕೋ ಹೀಗೆಲ್ಲ?
1: ಅಣ್ಣ, ನೀನು ಚಿತ್ರಕೂಟದಲ್ಲಿ ನನ್ನನ್ನು ಕಳುಹಿದ ಮೇಲೆ ಅಲ್ಲಿಂದ ಹಿಂದೆ ಬಂದವ ನಾನು ಅಯೋಧ್ಯೆಯನ್ನು ಸೇರಿದವನಲ್ಲ. ಪಾದುಕೆಯನ್ನು ಮಾತ್ರ ಸಿಂಹಾಸನದ ಮೇಲಿಟ್ಟು ನಾನು ನಂದಿಗ್ರಾಮವನ್ನು ಸೇರಿಕೊಂಡು ದೂರದಿಂದಲೇ ನಿಂತು ರಾಜ್ಯವನ್ನು ಆಳಿಕೊಂಡು ಬಂದವ. ಯಾಕೆ ಹೇಳಿದ್ರೆ ನಿನ್ನ ಮೇಲೆ ಇದ್ದಂತಹ ಗೌರವ, ನಿನ್ನ ಮೇಲೆ ಇದ್ದಂತಹ ಪ್ರೀತಿ, ನನ್ನ ಮಾತೆ ಕೈಕೆ, ನಿನ್ನ ಮೇಲೆ ಬಯಸಿದಂತಹ ಕೇಡು, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಸಿಂಹಾಸನವನ್ನೇ ಏರಿಲ್ಲ. ನಿನ್ನ ನೆನಪಿನಲ್ಲಿಯೂ ದಿನವನ್ನು ಕಳೆದು ದಿನವನ್ನು ಲೆಕ್ಕ ಮಾಡುತ್ತಾ ಇಲ್ಲಿವರೆಗೆ ಬಂದೆ ಅಣ್ಣ.
0: ಓ,
1: ಇಂದಾದರೂ ನೀನು ರಾಜ್ಯಕ್ಕೆ ಬಂದಿದ್ದೀಯಲ್ಲ, ಸಂತೋಷವಾಯಿತು. ನಮ್ಮನ್ನೆಲ್ಲ ಪೊರೆಯಬೇಕು ಅಣ್ಣ, ಪೊರೆಯೊಮ್ಮೆ.
0: ತಾಯಿಯನ್ನು ನಿಂದಿಸಿ ಬೇಡಪ್ಪ, ದೂಷಿಸಬೇಡ.
1: ಯಾಕೆ?
0: ಪುಣ್ಯಗರ್ಭೆ ಇದ್ದಾಳೆ ಕೈಕಾ ಮಾತೆ, ಅವಳ ಬಸರಲ್ಲಿ ಬಂದ ಕಾರಣವೇ ನೀ ಗುಣದಲ್ಲಿ ಶ್ರೀಮಂತನಿದ್ದಿ, ಧೀಮಂತನಿದ್ದಿ.
1: ಹೌದು,
0: ಎಲ್ಲ ಕಳೆದದ್ದು ಕಳೆಯಿತಲ್ಲ, ಈಗ ನಾವೆಲ್ಲ ಒಂದಾದೇವಲ್ಲ, ಇನ್ನು ಮುಂದಾಗುವುದರ ಕುರಿ. ಓ, ಅದ್ಯಾರ ಕಡೆಯಿಂದ?
1: ವಸಿಷ್ಠ ಮಹರ್ಷಿಗಳು.
2: ರಾಮಚಂದ್ರ
0: ಗುರುದೇವ,
2: ಕುಲಪುರೋಹಿತನಾದಂತ ವಸಿಷ್ಠ ನಾಮಕ ನಿನಗೆ ರಾಮಚಂದ್ರನ ಕೈ ಶುಭ ಮಸ್ತು.
0: ಧನ್ಯನಾದಿದೇವರೇ.
2: ಇನ್ನೂ ಕರ್ತವ್ಯ ಉಂಟು ರಾಮ,
0: ಇನ್ನು ನೀವೇ ಮಾತನಾಡಬೇಕು.
2: ಹೌದು ರಾಮ, 14 ವರ್ಷದ ಮೊದಲು

0: ರಾಮಚಂದ್ರ
1: ಗುರುವರೇಣ್ಯ
0: ಸತ್ಯವಾಕ್ ಸತ್ಯ ಸಂಕಲ್ಪನಾದಂತಹ ನಿನ್ನ ಸಂಕಲ್ಪದ ಹಾಗೆ ಎಲ್ಲವೂ ನಡೆಯುವುದು ಅನ್ನುವಂಥದ್ದು ವಸಿಷ್ಠ ನಾಮಕನಾದ ನನಗೆ ಸ್ಪಷ್ಟವಾಯಿತು ರಾಮ.
2: ನಿಮ್ಮ ಅನುಮೋದನೆ ಹೊಂದಿದ್ರೆ
0: 14 ವರ್ಷದ ಮೊದಲು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ವ್ರತವನ್ನು ನೀನು ಮಾಡಿದವನು. ಆ ವ್ರತ ಇವತ್ತು ಸಮಾಪ್ತಿ ಆಗುತ್ತಾ ಬಂತು. ಅದೋ ನೋಡು, ಅರಮನೆಯ ರಾಜಾಂಗಣದಲ್ಲಿ ನನ್ನ ಜೊತೆಗೆ ವಾಮದೇವ, ಆ ಬಳಿಕ ಗೌತಮ, ವಿಜಯ ಇವರೆಲ್ಲ ಅಷ್ಟ ಮುನಿಗಳು ಒಟ್ಟು ಸೇರಿದ್ದೇವೆ.
2: ಸರಿ ಸರಿ ಸರಿ.
0: ಮಾತ್ರವೆಲ್ಲ ರಾಜಾಂಗಣದಲ್ಲಿ ನಿಜ ಪಟ್ಟಾಭಿಷೇಕಕ್ಕಾಗಿ ಅಭಿಜಿತ್ತು ಮುಹೂರ್ತ ಸನ್ನಿಹಿತವಾಗಿದೆ.
2: ಮಾತೆಯರು ಮೂವರು ಬಂದರು
0: ಅಲ್ವೇ? ಅಲ್ಲಿಗೆ ಮುಗಿಯಲಿಲ್ಲ. ಗಂಗಾ, ಸಿಂಧು, ಸರಸ್ವತಿ, ನರ್ಮದಾ, ಭೀಮ, ಈ ಪುಣ್ಯ ನದಿಗಳ ತೀರ್ಥ ಎಲ್ಲ ಸಮುದ್ರವನ್ನು ಸೇರಿ ಆಗಿದೆ.
2: ಹೌದೌದು.
0: ಅಂತಹ 4 ಸಮುದ್ರದಿಂದ ಪುಣ್ಯ ಜಲವು ಅದೋ ಚಿನ್ನದ
2: ಬಿಂದಿಗೆಯಲ್ಲಿ ಬಂದಿದೆ,
0: ಬಿಂದಿಗೆಯಲ್ಲಿ ಬಂದು ಸೇರಿ ಆಗಿದೆ. ಇನ್ನೇನು, ಚಕ್ರವರ್ತಿ ದಶರಥನ ಶಿರದಲ್ಲಿದ್ದಂತಹ ಮುತ್ತಿನ ಕಿರೀಟವನ್ನು ಇದು ನಿನಗೆ ನಾನೇ ತೊಡಿಸಬೇಕಾಗಿದೆ.
2: ಅಂದೊಮ್ಮೆ ನನ್ನ ನೆತ್ತಿಯ ಮೇಲೆ ಇರಬೇಕು ಅಂತ ಶತಶಲಾಕಿ ಎಂದೊಪ್ಪ ಶ್ವೇತಛತ್ರ ಸಿದ್ಧವಾಗಿತ್ತು.
0: ಹೌದು,
2: ಮುಹೂರ್ತಿಗರಾಗಿ ಹೇಳಿದವರು ನೀವೇ.
0: ಹೌದು,
2: ಈ ಮುಹೂರ್ತದಲ್ಲಿ ರಾಮನಿಗೆ ಅಭಿಷೇಚನ ಆದ್ರೆ ಆಯ್ತು.
0: ಹೌದು.
2: ಆಗದಿದ್ರೆ 14 ವರ್ಷ ಕಳೆದ ಮೇಲೆ ಅಂತ.
0: ರಾಮ, ಅದನ್ನೇ ನಾನು ಹೇಳಿದ್ದು. ಸತ್ಯ ವಾಕ್ ಸಂಕಲ್ಪ, ನಮ್ಮ ಒಂದು ಸಂಕಲ್ಪ ಆದ್ರೆ ನಿನ್ನ ಒಂದು ಸಂಕಲ್ಪ ಬೇರೆ.
2: ಇಲ್ಲವಾದ್ರೆ ನೀವು ಆದರೆ ಅಂತ ಸೇರಿಸುತ್ತಿರಲಿಲ್ಲ.
0: ಹೌದಲ್ಲ, ನೀನು ಅವತಾರ ಮೂರ್ತಿ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿದೆ. ಮಾತ್ರವೆಲ್ಲ ರಾಮ ಯಾರು ಅನ್ನುವಂಥದ್ದು ಮುನಿ ಗಡನದ ನಮಗೆ ತಿಳಿದಿದೆ. ಮತ್ಸ್ಯಕುರ್ಮ ವರಹಚ್ಚ ನಾರಸಿಂಹಂಚ ವಾಮನ ಭಾರ್ಗವ ರಾಮಕೃಷ್ಣಸ್ತು ಬೌದ್ಧ ಕಲ್ಕೆ ದಶಾಕೃತಿ. ರಾಮ, ಇವತ್ತಿನ ನಿನ್ನ ಈ ತ್ರೇತಾಯುಗದ ಹೆಸರು ಮುಂದಿನ ದ್ವಾಪರ ಯುಗದಲ್ಲೂ ಬರಬೇಕು. ಅದರ ಬಳಿಕ ಕಲಿಯುಗದಲ್ಲೂ ಅಯೋಧ್ಯೆಯ ರಾಮ, ಅಯೋಧ್ಯೆಯ ರಾಮನಿಗೆ ಪಟ್ಟಾಭಿಷೇಕ. ಅಂದು 14

0: ವರ್ಷದ ಮೊದಲು ನೀನು ಬಾಲರಾಮ, ಇವತ್ತು ರಾಜಾರಾಮನಾಗಿದ್ದಿ, ಇವತ್ತು ಸೀತಾರಾಮನಾಗಿದ್ದಿ, ಇವತ್ತು ಜಗದಾಭಿರಾಮನಾಗಿದ್ದಿ. ಆದ್ದರಿಂದ ಇದು ಮಂಗಲ ಮಂತ್ರಾಕ್ಷತೆಯನ್ನು ಮುನಿಗಡಣದವರು ನಾವೆಲ್ಲ ನಿನಗೆ ಮಂತ್ರಾಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ.
1: ಹೌದಪ್ಪ, ಸಂತೋಷಗೊಂಡರು ಹನುಮ ಸುಗ್ರೀವಾದಿಗಳೆಲ್ಲ ಸೇರಿಕೊಂಡ್ರು. ಎಲ್ಲರೂ ಹೋಗಿ ಬೇರೆ ಬೇರೆ ಕಡೆಯಿಂದ ಶುಭ್ರ ಜಲವನ್ನೆಲ್ಲ ತಂದು ಹಲ್ವ ಹನುಮ
2: ಜೈ ಶ್ರೀರಾಮ್,
1: ಅವನಿಗೆ ಒಂದೇ ಮಂತ್ರ ಜೈ ಶ್ರೀರಾಮ್ ಅಂತ ಹೇಳ್ತಾನೆ, ಹಾರ್ತಾನೆ, ಹೋಗಿ ಯಾವ ಜಲವಾಗಿ ಎಲ್ಲವನ್ನು ತಂದು ಕೊಡ್ತಾನೆ. ಸರ್ವ ಸಿದ್ಧತೆಗಳು ಆಗಿದೆ, ನಾನು ಮಿಂದು ಪರಿಶುದ್ಧನಾಗಿ ಸೀತಾಸಹಿತನಾಗಿಯೇ ಬರಬೇಕಾಗ್ತದೆ. ಒಪ್ಪನೆ ಇದ್ರೆ ಸಾಕಾಗ್ತದೋ?
0: ಇಲ್ಲ,
1: ಒಬ್ಬ ಯುವರಾಜ ಪದವಿಗೆ ಜನ ಬೇಡುವ
0: ಬೇಕಲ್ಲ.
1: ಲಕ್ಷ್ಮಣನ ಮುಖ ನೋಡಿದ್ರೆ ಸೇವೆ ಸಾಕು ಅಂತ ಹೇಳ್ತಾನೆ.
0: ಹೌದು,
1: ಶತ್ರುಘ್ನ ಮುಖ ನೋಡಿದ್ರೆ ಅವ ಭರತನ ಮುಖ ನೋಡ್ತಾನೆ.
0: ಸರಿ,
1: ಹಾಗಾದ್ರೆ ಆಯ್ಕೆಯಲ್ಲಿ ಇನ್ನು ಸ್ಪಷ್ಟವಾಗಿಯೇ ಉಂಟು.
0: ಹಾ,
1: ಯುವರಾಜ ಪದವಿ ಯಾರಿಗೆ? ಅದು ಭರತ ಕುಮಾರನಿಗೆ ಎನ್ನುವುದು ನಿರ್ಣಯವೇ.
0: ಹೌದಲ್ಲ,
1: ಅವನಿಲ್ಲದೆ ಇಲ್ಲ. ಬರುವ ಕಾಲಕ್ಕೆ ಅಂದು ಕುಪಿತನಾಗಿ ಲಕ್ಷ್ಮಣ ಹೇಳಿದ್ದ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಗುಣದಿ ನಮ್ಮ ಸಹಜ ಭರತನು, ರಾಮನಿಗೆ ತದ್ರೂಪಿಯಾಗಿರುವಂತಹ ಗುಣವಂತ ಭರತ ಅಂತ ಆಡಿದ್ದೇನೆ. ನಾನು ಇಲ್ಲ ಎನ್ನುವುದಕ್ಕಾಗಿ ನಂದಿಗ್ರಾಮದಲ್ಲೇ ಇದ್ದು ಅಲ್ಲಿಯ ರಾಜ್ಯ ನಿರ್ವಹಣೆಯನ್ನು ಹೊಣೆ ಹೊತ್ತಿದ್ದಾನೆ ಅಂತಾದ್ರೆ ಇಲ್ಲಿ ಏನನ್ನು ಮಾಡಬಲ್ಲನು ಎನ್ನುವುದು ಸಮರ್ಥನೆ. ಯುವರಾಜ್ಯನಾಗಿ ಅವನೇ ಇರಲಿ, ಇತರರು ಬೇರೆ ಬೇರೆ ಸ್ಥಾನಮಾನಗಳಿಗೆ ನಿರ್ಣಯಿಸಲ್ಪಡಲಿ, ಆ ಮೂಲಕವಾಗಿಯೇ ಅಭಿಷೇಚನಗೊಂಡೆ ಅಂತಾದ್ರೆ ಅಂದು ನಾನು ಆಡಿದ್ದೇನೆ. ತಮ್ಮಂದಿರಲ್ಲಿ ಒಬ್ಬನನ್ನು ಕಳೆದುಕೊಂಡು ಒಬ್ಬನಿಲ್ಲದೆಯೂ ರಾಮನಿಗೆ ಸಿಗಬಹುದಾದ ಯಾವ ಸ್ಥಾನಮಾನಗಳು ಬೇಡ ಅಂತ.
0: ಹೌದು,
1: ಈಗ ಅಷ್ಟೂ ಮಂದಿ ಸೇರಿದ್ದಾರೆ ಅಂತಾದ್ರೆ ಅಂದು ನಾನು ಸಭೆಯಲ್ಲಿ ಪ್ರಶ್ನಿಸಿದ ಮಾತು ಸರಿಯಾಯಿತೋ ಇಲ್ವೋ?
0: ಹೌದು,
1: ಕೈಕಾಮತಿ ಹೇಳ್ತಾಳೆ ಆದದ್ದು ಮುಗಿಯಿತು, ನಮ್ಮಿಂದೆಲ್ಲ ಆದದ್ದು ತಪ್ಪೆ, ಶಿರಸಲ್ಲಿ ಧರಿಸಿದ್ಯಲ್ಲ, ಪರಿಪೂರ್ಣವಾಗಿದೆ, ಏರಬೇಕು. ಅಗ್ನಿ ಪರೀಕ್ಷೆ ಕಾಲಕ ಅಪ್ಪನು ಹೇಳಿದ್ದದನ್ನೇ, ಹೋಗು ಮಗು, ಇಲ್ಲಿಂದಲೇ ಆಶೀರ್ವಾದ ಉಂಟು, ಏರಿ ಆಳಿಕೊಂಡು ಬಾ ಎನ್ನುವ ಹಾಗೆ.
0: ಹೌದು,
1: ಹೇಗೆ ನೀವು ಸಿದ್ಧರಾಗಿದ್ದೀರಲ್ಲ.
0: ಹೌದಲ್ಲ,
1: ನಾನು ಶಿರ ಒಡ್ಡುವುದಕ್ಕೆ ಸಿದ್ಧನಾಗುತ್ತೇನೆ.
0: ಓಹೋ.

0: ಗುರುಗಳೇ,
1: ರಾಮಚಂದ್ರ
0: ಮಂತ್ರಾಕ್ಷೇತಿನ ಶಿರಸಿನ ಮೇಲೆ ಹಾಕಿದ್ದೀನಿ.
1: ಹೌದಲ್ಲ,
0: ನಾನು ಹೇಳಿದ ಹಾಗೆ ಎಲ್ಲವೂ ಸಿದ್ಧವಾಯಿತು, ನಿಮ್ಮ ಅನುಮೋದನೆಯು ದೊರೆತಿದೆ. ವಾನರೆಲ್ಲ ಸಂತೋಷಗೊಂಡವರು.
1: ಸರಿ,
0: ನಮ್ಮ ಹನುಮಂತನಿಗೆ ಬಹಳ ಪ್ರೀತಿಯಿಂದ ಒಂದು ಮುತ್ತಿನ ಹಾರವನ್ನು ಸೀತೆಯು ಕಾಣಿಕೆಯಾಗಿ ಕೊಟ್ಟಿದ್ದಾಳೆ. ಅವನು ಮೇಲೆ ಕೆಳಗೆ ನೋಡುವುದಕ್ಕೆ ತೊಡಗಿದ್ದಾನೆ. ಸಂತೋಷದ ಆರಂಭ ಮುಗಿಯಿತಲ್ಲ, ಬಂದವರು ಸೇರಿದವರನ್ನೆಲ್ಲ ನಾವು ಅನುಚಿತವಾಗಿ ಕಳುಹಿಸುವುದಕ್ಕಾಗುವುದಿಲ್ಲ ನೋಡಿ, ಉಚಿತವಾಗಿ ಕಳುಹಿಸಬೇಕಾಗ್ತದೆ. ಅವರಿಗೆ ವೇಗವಾದಂತಹ ಉಡುಗೊರೆಯನ್ನೆಲ್ಲ ಕೊಡುತ್ತಾ ಸುಗ್ರೀವಾದಿಗಳನ್ನು ಬೀಳ್ಕೊಂಡುದಾಗಿದೆ. ಹನುಮ ನಾಲ್ಕು ದಿವಸ ಇದ್ದು ಮುಂದೆ ಹೋಗುವವನು ಅಂತ ಆಡುತ್ತಾನೆ. ಸಂಭ್ರಮ, ಮಾತೆಯರೊಂದಿಗೆ ನನಗೂ ದಿನ ಕಳೆಯುವಂತ ಒಂದು ಮನಸ್ಸುಂಟು. ಹಾಗಿರುವಾಗ ರಾಮಭಟ್ಟಾಭಿಷೇಚನದ ಕುರಿತಾಂತ ಮಂಗಳ ವಾಚನವು ಅದನ್ನು ಗಾಯನದ ಮೂಲಕ ವಿಸ್ತರಿಸುವುದಕ್ಕೆ ನಮ್ಮ ಗಾಯಕರು ಸಿದ್ಧರಾಗಿದ್ದಾರೆ. ಅದರಿಂದ ಲೋಕಕ್ಕೆ ಮಂಗಳವಾಗಿದೆ.

0: ಇದುವರೆಗೆ ರಾವಣ ವಧೆ, ಶ್ರೀರಾಮ ನಿಜ ಪಟ್ಟಾಭಿಷೇಕ, ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. ಹಿಮೇಳದಲ್ಲಿ ಭಾಗವತರಾಗಿ ಗಿರೀಶ್ ರೈ ಕಕ್ಕೆಪದವು, ಮದ್ದಳೆ ಮುರಳೀಧರ ಭಟ್ ಕಟೀಲು, ಚೆಂಡೆ ಎಂ ದೇವಾನಂದ ಭಟ್ ಬೆಳುವಾಯಿ, ಚಕ್ರತಾಳ ಸುದರ್ಶನ ಸಾಣೂರು. ಪಾತ್ರ ಪರಿಚಯ ಶ್ರೀರಾಮ ವಿಷ್ಣು ಶರ್ಮ ಪಣಕಜೆ, ರಾವಣ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ವಿಭೀಷಣ ಡಾಕ್ಟರ್ ಶ್ರುತ ಕೀರ್ತಿರಾಜ ಉಜಿರೆ, ಹನುಮಂತ ಸುರೇಶ ಕುದ್ರೆಂತಾಯ ಧರ್ಮಸ್ಥಳ, ಸೀತೆ ಮಹಾವೀರ ಪಾಂಡಿ ಕಾಂತಾವರ, ಭರತ ಸದಾಶಿವ ಶೆಟ್ಟಿಗಾರ್ ಕಿನ್ನಿಗೋಳಿ, ವಸಿಷ್ಠ ಸುಬ್ರಹ್ಮಣ್ಯ ಬೈಪಾಡಿತಾಯ ನಂದಳಿಕೆ.
1: ಯಕ್ಷಲಹರಿ ಆಲಿಸಿದಿರಿ.
2: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೆ ಕೇಳಿ ಯೋಗಾಮೃತ.
1: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ओडिशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े। कानूनी सहायता टेलीलॉ के टोल फ्री नंबर 1454 और वेबसाइट www.tele-law.in से प्राप्त की जा सकती है।
1: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಶ್ರವಣ ದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಕಾಶವಾಣಿ ಕಾರವಾರ. ಆತ್ಮೀಯ ಕೇಳುಗರೆ, 12ನೇ ವಿಶ್ವಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ, ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಕಾರ್ಯಕ್ರಮ ಯೋಗಾಮೃತ. ತಪ್ಪದೆ ಕೇಳಿ ಯೋಗಾಮೃತ 102.3 MHz. ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಆಲಿಸಬಹುದು.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
4: ಪ್ರಾಚೀನ ವಿಗ್ರಹಗಳು
5: ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Dwivedi is retiring from service the same day. Union Home Minister Amit Shah today said that Prime Minister Narendra Modi has nurtured a new culture of education, skills, innovation and startups across the country over the past 12 years. In a social media post, Mr. Shah said, India now has the world's second largest higher education network due to various policies undertaken by the Prime Minister. The five-day BRICS Agriculture Conference held in Indore, Madhya Pradesh came to a historic close today. At the end of the conference, the Indore Declaration was adopted unanimously. The declaration outlines key decisions on food security, farmer welfare, climate-friendly farming, agricultural trade and digital agriculture. Union Agriculture Minister Shivraj Singh Chauhan said that BRICS nations represent nearly half of the world's population and contribute around 42% of global agricultural output. He said the Indore Declaration is not just a document of agreement, but a symbol of the collective will and shared responsibility of BRICS nations. Union Minister of State for Information and Broadcasting, Dr. L. Murugan, has said that efforts are underway to implement the One Nation, One Election proposal in the country. Speaking to media persons in Puducherry today, Dr. Murugan said simultaneous elections would help reduce expenditure and ensure more efficient utilization of manpower and resources. In cricket, Afghanistan were 17 for 2 in 3 overs against India in a rain-affected first one-day international of the three-match series in Dharamshala. The match was reduced to 25 overs per side after relentless rains delayed the start. India won the toss and elected to field first. And with that, we end this news bulletin.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಈ ಕುರಿತು ಡಾಕ್ಟರ್ ಬಿಸಿ ಕೊಲ್ಲಾರ್, ಮುಖ್ಯ ತಾಂತ್ರಿಕ ಅಧಿಕಾರಿ ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಸಿರ್ಸಿ ಇವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳು ನಾಗುದೇವಗೌಡ ಮತ್ತು ಸಂಗಡಿಗರಿಂದ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:45 ಸಮಾಚಾರ ದರ್ಶನ. 8:00 ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಯೋಜನೆಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯ ಧ್ವನಿ ಮುದ್ರಣ, ವಿಷಯ ಅಷ್ಟಲಕ್ಷ್ಮಿ. 8:35 ನಿಲಯದಿಂದ ರೇಡಿಯೋ ಸ್ಪಂದನ, ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಹಿಂದಿ ಚಿತ್ರಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ್ ಎಂಪಿ ಮತ್ತು ಸ್ವರ್ಣದಾಸ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಯು ಎಸ್ ಪ್ರಸಾದ್ ಅವರಿಂದ ಸೆಕ್ಸೋಫೋನ್ ವಾದನ, ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ ಇದು. ಇವು ಇಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 6:35 ರೈತರಿಗೆ ಸಲಹೆಗಳು. 6:40 ಗಾನಸುದೆ, ಭಕ್ತಿಗೀತೆಗಳ ಕಾರ್ಯಕ್ರಮ.

7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಎಂಟು ಗಂಟೆ 30 ನಿಮಿಷಕ್ಕೆ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ದೀಪಾ ಪೆಡ್ನೇಕರ್, ಸಮಗ್ರ ನಿರ್ವಹಣೆ ಟಿಎಸ್ ಪ್ರಸಾದ್. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05ಕ್ಕೆ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 12:10:02ನಿಮಿಷದಿಂದ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 11:00ಗೆ ಪೋಸ್ಟ್ ಬಾಕ್ಸ್ ನಂಬರ್ 111. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಕಿರಣ ಔಷಧಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್, ಈ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದಾನೆ ಅವರು ನಡೆಸುವ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00ಗೆ ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ರಸಮಂಜರಿ ಕಾರ್ಯಕ್ರಮ. 3:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಮಂಚ ಹೇ ಗೀತ್. 3:30ಕ್ಕೆ ನಾಟ್ಯ ತರಂಗ್. 4:00ಗೆ ಉಜಾಲೆ ಉನ್ಕಿ ಯಾದೊಂಕಿ. 5:00ಗೆ ದಮಾಮಿ ಹಾಡುಗಳು, ಮೇರಿ ಬಾಪ್ತಿಸ್ ಕಾಂಬ್ರೇಕರ್ ಮತ್ತು ಸಂಗಡಿಗರಿಂದ. 5:30ಕ್ಕೆ ಚಿತ್ರಗೀತೆಗಳು. 6:30ಕ್ಕೆ ವಿಜ್ಞಾನದ ಮುನ್ನಡೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರ. 4:00 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇದ್ಗಬಸ್ತನ್ ಬೆರ್ಹಂಗಂನಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವರ್ಲ್ಡ್ ಕಪ್ 2026 ಪಂದ್ಯಾವಳಿಯ ವೀಕ್ಷಕ ವಿವರಣೆ. 6:50ದಿಂದ 7:34ನಿಮಿಷದವರೆಗೆ, 7:45ನಿಮಿಷದಿಂದ ಆಟದ ಮುಕ್ತಾಯದವರೆಗೆ. ವೆಬ್ ಸ್ಟ್ರೀಮಿಂಗ್ನಲ್ಲಿ 6:50ಕ್ಕೆ ನಿಲಯದಿಂದ ಕಿಸಾನವಾಣಿ ಕಾರ್ಯಕ್ರಮ, ಯಕ್ಷಗಾನದ ಹಾಡುಗಳು, ಪ್ರಸಂಗ ದಕ್ಷದ್ವಾರ, ಭಾಗವತರು ಶ್ರೀದೇವಿ ಪ್ರಕಾಶ್ ರಾವ್, ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ. 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸ್ಲೆ ಅವರಿಂದ ಭಾಷಣ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಧ್ವನಿ ಮುದ್ರಣ, ವಿಷಯ ಸಶಕ್ತ ಭಾರತ. 8:35ಕ್ಕೆ ನಿಲಯದಿಂದ ಚಿತ್ರಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ರೂಪಕ ಪ್ರಸಾರವಾಗುವುದು. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜೆಎಸ್ ಶ್ರೀರಾಮ್ ಅವರ ಗಾಯನವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಕೇಳುಗರೆ, ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವಿರಿ.

0: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.
1: ಆಕಾಶವಾಣಿ ಕಾರವಾರ, ಈಗ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: मन्त्रिणा राजनाथसिंहेन अद्य नूतन नियुक्तेभ्यः भारतीय वायुसेनायाः अधिकारिभ्यः प्रबोधितं यत् परिवर्तिते सुरक्षावातावरणे तैः ड्रोन विमानानाम् उपग्रहाणां रोबोटिक सदृशाणां युद्धप्रविधीनां प्रयोगो विधेयः। सः अद्य हैदराबाद नगरस्य डुण्डिगल स्थितायां वायुसेना अकादम्यां 17th संयुक्त दीक्षांत संचलनस्य निरीक्षणं कुर्वन्नासीत्। तेनोदीरितं यत् आधुनिक युद्ध पद्धतौ बहूनि परिवर्तनानि जातानि, अतः अधिकारिभिः नवीन युद्ध प्रणालिभिः रणनीतिभिश्च सह निरन्तरं स्वज्ञानं परिष्करणीयम्। अत्रावसरे रक्षामन्त्रिणा राष्ट्रिय रक्षा अकादम्यां प्रशिक्षिताः महिला छात्र सैनिकानां प्रथमगणः अपि वायुसेनायाम् औपचारिक रूपेण नियुक्तः। एताः महिलाः गतवर्षे एनडीए इत्यतः उत्तीर्णाः भूत्वा शाखा विशिष्ट प्रशिक्षणार्थं वायुसेना अकादम्यां प्रविष्टवत्यः। भारत अफगानिस्तान देशयोः मध्ये प्रथम एकदिवसीय क्रीडा धर्मशालायां प्रवर्तते। आदौ पणकं विजित्य भारतेन प्रथमं कन्दुकक्षेपणं स्वीकृतम्। अन्तिमवार्ता लेखन समयं यावत् अफगानिस्तानेन चतुक्षेपचक्रेषु द्वयोः क्रीडकयोः हानौ 24 धावनांकाः रचिताः इति वार्ताः।
1: ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ,

0: ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋ ಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:35.05. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕುಮಾರಿ ಮೋನಿಕಾ ಎಂಬ 14 ವರ್ಷ ವಯಸ್ಸಿನ ಯುವತಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 16 ಕಾಣೆಯಾಗಿದ್ದಾರೆ. 135 cm ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆ ಕೆಂಪು ಮೈಬಣ್ಣ ಹೊಂದಿದ್ದಾರೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಟಾಪ್, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. 15 ವರ್ಷದ ಸಚಿನ್ ಕೆ ಎಂಬ ಬಾಲಕ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 27 ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ದುಂಡುಮುಖ, ಕಪ್ಪು ಮೈಬಣ್ಣ ಹೊಂದಿದ್ದು 5.2 ಎತ್ತರ ಇದ್ದಾರೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಉರ್ದು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಕಾಣೆಯಾಗುವಾಗ ಕಪ್ಪು ಮತ್ತು ಗ್ರೇ ಬಣ್ಣದ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಮತ್ತು ಕಪ್ಪು ಬಣ್ಣದ ಪೋಲೋವೆರಾ ಧರಿಸಿರುತ್ತಾರೆ. 19 ವರ್ಷದ ಹರಿಣಿ ಎಂಬ ಯುವತಿ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೇಗಿದೆ? 5 ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದುಂಡುಮುಖ ಹೊಂದಿದ್ದಾರೆ. ಕನ್ನಡ, ಇಂಗ್ಲಿಷ್, ತೆಲುಗು, ತಮಿಳು ಭಾಷೆ ಬಲ್ಲವರಾಗಿದ್ದಾರೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಲೋಕೇಶ್ ಎಂಬ 48 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. 5.5 ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಬಿಳಿ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:36:49. 6:37 ಸರಿಯಾಗಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜಿಯೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮತ, ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಗಿರು.
1: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
2: ಎಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ದಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ

0: ಇಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ.

0: ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
3: ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಮೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ
4: ಪರಮ್ ತೋ ಸಬ್ ಯಹೀ ಡಾಲೆ
3: ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ
4: ಸಚ್
3: ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ
4: ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಜೈವಿಕ್ ಖೇತಿ ಶುರೂ ಕರೂಂಗಾ
5: ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ
6: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಈ ಕುರಿತು ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯ ತಾಂತ್ರಿಕ ಅಧಿಕಾರಿಯಾಗಿರುವ ಡಾಕ್ಟರ್ ಬಿಸಿ ಕೊಲ್ಲಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ.
3: ಡಾಕ್ಟರ್ ಬಿಸಿ ಕೊಲ್ಲಾರ್ ಅವರೇ, ನಮಸ್ಕಾರ.
4: ನಮಸ್ಕಾರ.
3: ಮುಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ಭತ್ತದ ಕೃಷಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಪ್ರದೇಶಗಳಲ್ಲಿ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಭತ್ತದ ಬೆಳೆಯಲ್ಲಿ ಸಾವಯವ ಕೃಷಿಯನ್ನು ಮಾಡುವುದಿದ್ರೆ ಹಸಿರೆಲೆ ಗೊಬ್ಬರದ ಒಂದು ಮಹತ್ವ ಏನು ಅಂತ ಹೇಳ್ತೀರಿ?
4: ಅದು ಒಳ್ಳೆಯ ಪ್ರಶ್ನೆ, ಅದು ಕೇಳಿದ್ರಿ. ಇವತ್ತೇನಾಗ್ತಾ ಇದೆ ಅಂದರೆ ಭತ್ತವನ್ನು ಬೆಳೀತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಜೊತೆಗೆ

0: ಉಳಿದು ಯಾವುದೇ ಬೆಳೆ ತೆಗೆದುಕೊಡ್ರಿ, ಭೂಮಿಯ ಫಲವತ್ತತೆ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ. ಹೀಗಾಗಿ ನಮ್ಮ ರೈತರು ಇವತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ರೈತಗೆ ಬರ್ತಕ್ಕಂಥ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಒಂದು. ಆಮೇಲೆ ಕಾಳಿನ ಗುಣಮಟ್ಟ, ಯಾವುದೇ ಬೆಳೆ ತೊಗೊಳ್ರಿ, ಭತ್ತ ಆಗಿರ್ಬೋದು, ಯಾವುದೇ ಕಾಳಿನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ಇವೆರಡಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಭೂಮಿಯ ಆರೋಗ್ಯ ಇವತ್ತು ಏನಾಗ್ತಾ ಇದೆ, ಅದು ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾದರೆ ಭೂಮಿಯ ಆರೋಗ್ಯ ಉತ್ತಮವಾಗಿಲ್ಲ ಯಾಕಪ್ಪ ಅಂತಂದರೆ, ನಾವು ನಮಗೆ ತಮಗೆಲ್ಲ ಗೊತ್ತು, ಯಾವಾಗ ಹಸಿರು ಕ್ರಾಂತಿ ಶುರುವಾಯಿತು ಅವತ್ತಿನಿಂದ ನಾವು ಏನು ಮಾಡಿಬಿಟ್ಟೆವು ಅಂದರೆ ಅತಿಯಾಗಿ ರಾಸಾಯನಿಕ ಬಳಕೆಯನ್ನು ಸ್ಟಾರ್ಟ್ ಮಾಡಿದೆ. ಈ ರೀತಿ ಅತಿಯಾಗಿ ರಾಸಾಯನಿಕ ಬಳಸೋದ್ರಿಂದ ಏನಾಯ್ತಂದ್ರೆ ಭೂಮಿಯ ಭೌತಿಕ ಗುಣಧರ್ಮ ಹೋಯಿತು, ರಾಸಾಯನಿಕ ಗುಣಧರ್ಮ ಮತ್ತು ಅಲ್ಲಿರ್ತಕ್ಕಂಥ ಜೈವಿಕ ಗುಣಧರ್ಮ ಮೂರೂ ಕಳೆದುಕೊಂಡು ಇವತ್ತು ನಮ್ಮ ಭೂಮಿ ಹೇಗಾಗಿದೆ ಅಂದರೆ ಬರಡಾಗುವಂಥ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣವನ್ನು ನಾವೇ ಮಾಡಿಕೊಂಡಿದ್ದು. ಹಾಗಾದರೆ ಇದಕ್ಕೇನು ಪರಿಹಾರಪ್ಪ ಅಂತಂದರೆ, ನಾವು ಕಂಡುಕೊಳ್ಳೋ ಸಾಕಷ್ಟು ವಿಜ್ಞಾನಿಗಳು, ಸಾಕಷ್ಟು ಸಂಶೋಧನೆಗಳು, ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಸೊ ಅದರಲ್ಲಿ ಅತಿ ಮುಖ್ಯವಾದಂಥ ಒಂದು ಪ್ರಯತ್ನ ಏನಪ್ಪ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಪ್ರತಿಯೊಂದು ಏನು ಮಾಡ್ತದೆ ಅಂದರೆ, ಭೂಮಿಯ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಸಾವಯವ ಕೃಷಿ ಮಿಷನ್ ಅಂತ ಬಂದದ. ಇವೆಲ್ಲವನ್ನು ಉದ್ದೇಶ ಏನಪ್ಪ ಅಂದರೆ, ಇವತ್ತು ಮತ್ತೆ ನಮ್ಮ ಭೂಮಿ ಮೊದಲಂತೆ ಆಗಬೇಕು, ಅದರಿಂದ ನಮ್ಮ ರೈತರ ಸಮಸ್ಯೆಗಳು ದೂರ ಆಗಬೇಕು, ಒಂದು ಇಳುವರಿ ಹೆಚ್ಚಾಗಬೇಕು, ಜೊತೆಗೆ ಅವರ ಗುಣಮಟ್ಟ ಬೆಳೀತಕ್ಕಂಥ ಉತ್ಪನ್ನದ ಗುಣಮಟ್ಟ ಹೆಚ್ಚಾಗಿ ರೈತರಲ್ಲಿ ಒಂದು ಹಸನ್ಮುಖ ಆಗಬೇಕಂದ್ರೆ ಮೊದಲ ನಮ್ಮ ಮುಖ್ಯ ಕಾರ್ಯಕ್ರಮ ಏನಪ್ಪ ಅಂದರೆ ಭೂಮಿಯ ಫಲವತ್ತತೆಯನ್ನು, ಭೂಮಿಯ ಆರೋಗ್ಯವನ್ನು ಸುಧಾರಣೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ರೈತನಿಗೆ ಏನು ಮಾಡಬೇಕಾಗ್ಯದೆ, ಸಹಕಾರಿ ಆಗಬೇಕಾಗ್ಯದೆ. ಹಾಗಾದರೆ ನಮ್ಮ ಭಾಗ ಏನಪ್ಪ ಅಂತಂದರೆ, ಇದು ಪೂರ್ತಿ ಭತ್ತವನ್ನು ಅತಿಯಾಗಿ ಬೆಳೆಯುವಂಥ ಒಂದು ಭಾಗ, ಮಲೆನಾಡು ಭಾಗ, ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ, ಒಂದೇ ಅತಿಯಾದ ಮಳೆಯಿಂದ ಏನಾಗ್ತದೆ ಅಂದರೆ, ಈ ಭಾಗದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದ್ದು ಸಾವಯವ ಮೂಲ ಜಾಸ್ತಿ ಇದ್ದದ್ದು ಸತ್ಯ. ಇದು ಬೇರೆ ಕಡೆ ನೀವು ಒಣಭೂಮಿ ಪ್ರದೇಶ ಲೆಕ್ಕ ಹಾಕಿದರೆ ಸಾವಯವ ಮೂಲ ಭಾಳ ಕಡಿಮೆ ಇರ್ತದೆ ಅಲ್ಲಿ. ಆದರೆ ಇಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇದ್ರೂ ಭೂಮಿಯ ಫಲವತ್ತತೆ ಏನಾಗ್ತದೆ, ನಶಿಸಿ ಹೋಗ್ತದೆ. ಇದಕ್ಕೆ ಮೂಲ ಕಾರಣ ಏನಂದರೆ ಅತಿಯಾದ ಮಳೆ. ಈ ಅತಿಯಾದ ಮಳೆಯಿಂದ ಏನಾಗ್ತದೆ ಅಂದರೆ, ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು, ಅವು ಮುಖ್ಯ ಪೋಷಕಾಂಶಗಳಾಗಿರ್ಬೋದು, ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಆಗಿರ್ಬೋದು, ಜೊತೆಗೆ ನಮ್ಮ ಸಲ್ಫರ್ ನೀವೇನಂತಲ್ಲ ಗಂಧಕ ಆಗಿರ್ಬೋದು, ಇದರ ಜೊತೆಗೆ ಲಘು ಪೋಷಕಾಂಶಗಳು, ಇವೆಲ್ಲವೂ ಏನಾಗ್ತದೆ ಅಂದರೆ ಅತಿಯಾದ ಮಳೆಯಿಂದ ಕೊಚ್ಚಿ ಹೋಗಿ ಏನಾಗುತ್ತೆ ಅಂದರೆ, ನಮ್ಮ ಭೂಮಿ ಈ ಭಾಗದ ಏನದಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಹೆಚ್ಚು ಹೆಚ್ಚು ಮಣ್ಣು ಏನಾಗ್ತದೆ, ಹುಳಿ ಮಣ್ಣಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಹುಳಿ ಮಣ್ಣು ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ಒಂದು ಬಾಧಕ. ಯಾವುದೇ ಬೆಳೆ ಇರಲಿ, ಅದು ಅಡಿಕೆ ಬೆಳೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವುದೇ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಬೆಳೆಗಳಿಗೂ ಈ ಹುಳಿ ಮಣ್ಣು ಏನದಿಂದ ಏನಾಗ್ತದೆ ಅಂದರೆ, ಯಾವಾಗ ಮಣ್ಣು ಹುಳಿ ಆಗ್ತದೆ, ನಾವು ಕೊಟ್ಟಂತ ಯಾವುದೇ ಪೋಷಕಾಂಶ ಇರ್ಬೋದು, ಅದು ಸಾರಜನಕ ಸಾವಯವ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ, ಇದರಿಂದ ಏನಾಗ್ತದೆ, ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ದೊರೀತಾ ಇಲ್ಲ. ಹೀಗಾಗಿ ಏನಾಗ್ತದೆ, ಇತ್ತಿತ್ತಲಾಗಿ ಏನಾಗ್ತದೆ, ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತದೆ, ಜೊತೆಗೆ ಬೆಳೆ ಬರ್ತಕ್ಕಂಥ ಉತ್ಪನ್ನ ಕಡಿಮೆ ಆಗ್ತದೆ. ಹಾಗಾದರೆ ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕಪ್ಪ ಅಂದರೆ, ಅತಿ ಮುಖ್ಯವಾದಂಥ ಪರಿಹಾರಪ್ಪ ಏನಪ್ಪ ಅಂದರೆ, ಈ ಭಾಗದ ಮಣ್ಣನ್ನು ನಾವು ಆರೋಗ್ಯವಾಗಿ ನಾವು ಬದಲಾವಣೆ ಮಾಡಬೇಕು, ಹುಳಿ ಪ್ರಮಾಣ ಕಡಿಮೆ ಮಾಡಬೇಕು. ಹಾಗಾದ್ರೆ ಅದಕ್ಕಿರುವಂಥ ಒಂದೇ ಮುಖ್ಯವಾದಂಥ ಒಂದು ಪರಿಹಾರ ಏನಪ್ಪ ಅಂದರೆ, ಹಸಿರೆಲೆ ಗೊಬ್ಬರ ಅಂತೇಳಿ.
1: ಈಗ ಸಾಮಾನ್ಯವಾಗಿ ಈಗ ಕೃಷಿ ಜಮೀನಿನ ಸುತ್ತಮುತ್ತ ಸಾಕಷ್ಟು ಹಸಿರು ಕಾಡು ಇರುವುದನ್ನು ನಾವು ನೋಡ್ತೀವಿ. ಇದರಿಂದ ತರುವಂತಹ ಒಂದು ಹಸಿರೆಲೆ ಅದನ್ನು ಗೊಬ್ಬರ ರೂಪವಾಗಿ ಬಳಕೆ ಮಾಡುವಂತಹದ್ದು, ಮತ್ತು ಜಮೀನಿನಲ್ಲೇ ಹಸಿರೆಲೆ ಗೊಬ್ಬರದ ಗಿಡವನ್ನು ನೆಟ್ಟು ಬೆಳೆಸುವಂತಹದ್ದು, ಯಾವುದು ಸಮಂಜಸ ಅಂತೀರಿ?
0: ಒಳ್ಳೆಯ ಪ್ರಶ್ನೆ ಇದು. ಈಗ ಏನಾಗ್ತದಂದರೆ, ನಾವು ಯಾವುದೋ ಸಮಂಜಸ ಅನ್ನೋಕ್ಕಿಂತ ಎರಡೂ ಪ್ರಯತ್ನ ಮಾಡಲಿಕ್ಕೆ, ಒಂದು ಸ್ಥಳೀಯವಾಗಿ ಬೇರೆ ಬೇರೆ ಆಗ್ತದೆ. ಒಂದು ಭಾಗದಲ್ಲಿ ಹೊರಗಡೆ ಸಿಗುತ್ತೆ ಸಾಮಾನ್ಯವಾಗಿ ನೋಡ್ರೆ, ನಾವು ಎರಡು ಪದ್ಧತಿನ ಅನುಭವಿಸ್ತೀವಿ. ಒಂದು ನೀವು ಹೇಳಿದಂಗೆ ಅದು ಗದ್ದೆಯಲ್ಲೇ ಬೆಳೆದು ಅಲ್ಲೇ ಭೂಮಿಯಲ್ಲಿ ಸೇರಿಸೋದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಅಂದರೆ, ನಮಗೆ ಸಾಕಷ್ಟು ಸಂಪನ್ಮೂಲ ಸಿಗ್ತದೆ ಹೊರಗಡೆ ಸುತ್ತಮುತ್ತಲು, ಯಾವುದೇ ಸೂಬೌಲ್ ಗಿಡ ಅದ, ಅಥವಾ ನಮ್ಮ ಹೊಂಗೆ ಗಿಡ ಸಿಗ್ತದೆ, ಅಥವಾ ಗೊಬ್ಬರ ಗಿಡ ಸಿಗ್ತಿತ್ತು, ಸಾಕಷ್ಟು ಯಥೇಚ್ಛವಾಗಿ ಸಿಗ್ತಿತ್ತಂದರೆ, ಹೊರಗಡೆಯಿಂದ ತಂದು ಅದರ ಎಲೆ ಆಗಿರ್ಬೋದು, ಆ ಥರ ಅದರ ಟೊಂಗೆ ಆಗಿರೋದು, ಇವೆಲ್ಲ ಕಟ್ ಮಾಡ್ಕೊತಂದು ನಮ್ಮ ಜಮೀನಿಗೆ ಹಾಕಿ ಅದನ್ನು ಅಲ್ಲೇ ಭೂಮಿಯಲ್ಲಿ ಸೇರಿಸ್ಕೊಂಡು ಅದನ್ನು ಕಳಿಸಿ ಅದರಿಂದ ನಾವು ಹಸಿರು ಗೊಬ್ಬರ ಮಾಡುವಂಥದ್ದು ಒಂದು ಪದ್ಧತಿ. ಇದು ಎಲ್ಲಿ ಸಾಧ್ಯಕ್ಕದ ನಮ್ಮ ಹೊರಗಡೆಯಿಂದ ಸಿಗುವಂಥದ್ದು ಅವಕಾಶ ಇದ್ದರೆ, ಈಗ ಪಾಳು ಭೂಮಿ ಆಗಿರ್ಬೋದು, ಅರಣ್ಯ ಭೂಮಿ ಆಗಿರ್ಬೋದು, ರಸ್ತೆ ಸುತ್ತಮುತ್ತಲು ಸಾಕಷ್ಟು ಗಿಡಗಳನ್ನು ನಾವು ನೋಡ್ತೀವಿ. ನಾವು ಬಹುವಾರ್ಷಿಕ ಗಿಡಗಳನ್ನು ಹೇಳಿದ್ದೆ, ನಮ್ಮ ಗೊಬ್ಬರ ಗಿಡ ಆಗಿರ್ಬೋದು, ಸೂಬಾಬಲ್ ಆಗಿರ್ಬೋದು, ಈ ಆಮೇಲೆ ಜೊತೆಗೆ ಯಾವುದಾದ್ರೂ ನಮ್ಮ ಈ ಸೆಸ್ಬೇನಿಯಸ್ ಸ್ಪೀಸಿಸ್ ಅಂತ ಏನು ಕರಿತೀವಲ್ಲ, ಅವು ಯಾವುದಾದ್ರೂ ಗಿಡ, ಹೊಂಗೆ ಗಿಡ, ಇವೆಲ್ಲ ಯಥೇಚ್ಛವಾಗಿ ಸಿಕ್ತಿದ್ರೆ ನಾವು ಹೊರಗಡೆ ಅಂತಂದು ಹಾಕೋದು ರೈತನಿಗೆ ಆರ್ಥಿಕವಾಗಿ ಚಲೋ ಮತ್ತು ಭೂಮಿಗೆ ಚಲೋ ಆಗ್ತದೆ. ಇದು ಆಗಲಿಲ್ಲಪ್ಪ ಅಂದಾಗ ನಾವು ಏನು ಮಾಡೋಕ್ಕಾಗ್ತದೆ, ಮುಂಗಾರಿನಲ್ಲಿ ನಾವು ಗದ್ದೆ ಜಮೀನಿನಲ್ಲಿ ಅಂದರೆ ಬಿತ್ತುವಕ್ಕಿಂತ ಪೂರ್ವದಲ್ಲಿ, ಗದ್ದೆ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಸುಮಾರು ಒಂದರಿಂದ ಒಂದೂವರೆ ತಿಂಗಳು, ಈಗ ಮೇ ತಿಂಗಳಿಂದ ನಾವು ಪ್ರಾರಂಭ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ನಮಗೆ ಇಲ್ಲಿ ಅತಿ ಸೂಕ್ತವಾದ ಗದ್ದೆಯಲ್ಲಿ ಬೆಳೆದು ಭೂಮಿಗೆ ಸೇರಿಸೋ ಅತಿ ಸೂಕ್ತವಾದಂಥ ಹಸಿರೆಲೆ ಗೊಬ್ಬರಗಳು ಬೆಳೆ ಯಾವುದು?

0: ಅಂತಂದರೆ ಮುಖ್ಯವಾಗಿ ನಮಗೆ ಸೆಣಬು ಅಂತ ಕರಿತೇವೆ ನಾವು, ದೈಂಚ ಅಂತ ಕರಿತೀವಿ. ಇವೆರಡೂ ಅತಿ ಶ್ರೇಷ್ಠವಾದಂಥದ್ದು. ಇವನ್ನ ನಾವು ಸ್ಥಳೀಯವಾಗಿ ಬೆಳೆದಲ್ಲೇ ಭೂಮಿಯಲ್ಲೇ ಬೆಳೆದು ಅವುಗಳನ್ನು ಯಾವಾಗ ಹೂವು ಹಂತದಲ್ಲಿ ಬರ್ತಾವೆ ಅವಾಗ ಕಟಾವು ಮಾಡಿ ಅದರ ಭೂಮಿಗೆ ಸೇರಿಸೋದ್ರಿಂದ ನಮಗೆ ಸಾಕಷ್ಟು ಹಸಿರೆಲೆ ಗೊಬ್ಬರದ ಪ್ರಮಾಣ ನಮ್ಮ ಒಳಗೆ ಸೇರಿ ಭೂಮಿಯ ಒಂದು ಗುಣಮಟ್ಟ ಬದಲಾವಣೆ ಆಗ್ತದೆ.
1: ಈಗ ಈ ಸಸ್ಬೇನಿ ಆಗ್ಬೋದು ಅಥವಾ ಡ್ರೈಂಚ್ ಆಗ್ಬೋದು, ಇದನ್ನು ಬಳಕೆ ಮಾಡುವುದಿದ್ರೆ ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಮಣ್ಣಿಗೆ ಸೇರಿಸುವಂಥ ಒಂದು ವಿಧಾನ ಹೇಗೆ?
0: ಸರಿ, ಈಗ ನಾವು ಹೇಳಿದೆ ನಿಮಗೆ, ಸೊ ಒಂದು ಸೆಣಬಂತಾಗಿರ್ಬೋದು ಅಥವಾ ದೈಂಚ ಆಗಿರ್ಬೋದು, ಇವನ್ನ ಏನು ಮಾಡ್ಬೇಕಂದ್ರೆ ನಾವು ನಾಟಿ ಪೂರ್ವದಲ್ಲಿ ಒಂದು 45 ದಿವಸ ಮುಂಚೆ ಏನು ಮಾಡ್ಬೋದು, ಗದ್ದೆಯಲ್ಲಿ ಬೀಜವನ್ನು ಹಾಕಬೇಕು. ಬೀಜ ಅಂದರೆ ಪ್ರತಿ ಎಕರೆಗೆ ಸುಮಾರು ನಮ್ಗೆ 10-15 ಕೆಜಿ, ಇವನು 20 ಕೆಜಿ ಹಾಕಿದ್ರು ತೊಂದರೆ, ಯಾಕೆ ನಮ್ಗೆ ಇನ್ನೂ ಚೆನ್ನಾಗಿ ಬರ್ತದೆ. ಸೊ 20 ಕೆಜಿ ಅಥವಾ 1 ಎಕರೆಗೆ ನೀವು ಚೆಲ್ಲಿ ಬಿಡೋದು, ಹರಡು
1: ಹೋಗಿ ಮಾಗಿ ಉಳುಮೆ ನಂತರ
0: ಭೂಮಿ ಮೇಲೆ ಚೆಲ್ಲೋದು. ಚೆಲ್ಲಿ ಏನು ಮಾಡಬೇಕು, ಅದು ಸುಮಾರು ಒಂದು 30-35 ದಿವಸ ಏನು ಬೆಳೆ ಬರ್ತದಲ್ಲ, ಆ ಬೆಳೆ ಬಂದ ಸ್ಥಳದಲ್ಲಿ ಹೂವಾಗ ಪ್ರಾರಂಭ ಆಗ್ತದೆ. ಯಾವಾಗ ಹೂವು ಹಂತದಲ್ಲಿ ಬರ್ತದೆ ಅದನ್ನು ನಾವು ಟ್ರ್ಯಾಕ್ಟರ್ ರೋಟೋವೀಟರಿಂದ ಭೂಮಿಗೆ ಸೇರಿಸ್ಬೋದು, ಯಾವುದೋ ರೂಪದಲ್ಲಿ ಅದನ್ನು ಭೂಮಿ ಒಳಗೆ ಅದನ್ನು ಮುಚ್ಚಿ ಹಾಕಬೇಕು. ಅವಾಗ ಏನಾಗ್ತದೆ, ಮುಂದೆ 1 ವಾರದಲ್ಲಿ ಅದು ಕಳೆತು ಏನಾಗ್ತದೆ, ನಮಗೆ ನಾಟಿ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಜಮೀನಾಗಿ ಆರೋಗ್ಯಪೂರ್ಣ ಜಮೀನಾಗಿ ಬದಲಾವಣೆ ಆಗ್ತದೆ.
1: ಸರಿ, ಈಗ 1 ಎಕರೆಗೆ ಒಂದು 15-20 ಕಿಲೋದಷ್ಟು ಈ ಒಂದು ಬೀಜಗಳು ಬೇಕಾಗ್ತವೆ ಅಂತ ಹೇಳಿ,
0: ಒಳ್ಳೆ.
1: ಆಮೇಲೆ ಮಣ್ಣಿಗೆ ಸೇರಿಸುವಂಥ ಯಾವ ಹಂತದಲ್ಲಿ ಮಣ್ಣಿಗೆ ಸೇರಿಸಬೇಕು ಅಂದರೆ ಹೂ ಬಂದ ನಂತರ ಸೇರಿಸುವಂಥದ್ದು ಅಥವಾ ಮೊದಲೇ ಸೇರಿಸಬೇಕು?
0: ಯಾವಾಗ ಹೂವು 50% ಮ್ಯಾಚುರಿಟಿ ಅಂತ ಕರಿತೀವಿ ನಾವು, ಯಾವಾಗ ಬೆಳೆ ಮಗ ಸೆಣಬಾಗಿರ್ಬೋದು ದಂಚೆ ಆಗ್ಬೋದು, ಯಾವಾಗ ಬೆಳೆ ಒಂದು 50% ಫ್ಲವರಿಂಗ್ ಆಗ್ತದೆ, ಒಂದು 50% ಹೂವಾಡೋ ಹಂತದಲ್ಲಿ ಬರ್ತದೆ, ಅವಾಗ ಇಮ್ಮಿಡಿಯೇಟ್ ಅದನ್ನು ನಾವು ಭೂಮಿಗೆ ಸೇರಿಸ್ಬೇಕು. 50% ಫ್ಲವರಿಂಗ್ ಬರಬೇಕಂದ್ರೆ ಸಾಮಾನ್ಯವಾಗಿ ಒಂದು 35-45 ದಿವಸ ತಗೋತದೆ ಅದು. ಸೊ ಆ 45 ದಿವಸ ಸಮಯದಲ್ಲಿ ನಾವು ನೋಡೋಕ್ಕೂ ಹೂವು ಪ್ರಾರಂಭ ಆಗಿಬಿಡ್ತದೆ. ಹೂವು ಪ್ರಾರಂಭ ಆಯ್ತಂದರೆ ನಾವು ಅದನ್ನು ಭೂಮಿಗೆ ಸೇರಿಸ್ಬೇಕು. ಇದು ಒಳ್ಳೆಯ ಹಂತ. ಬೀಜಕ್ಕೆ ಬಿಟ್ಟು ಅಂದರೆ ಏನಾಗುತ್ತೆ, ಮತ್ತೆ ಬೀಜ ಉದುರ್ತದೆ, ಅದು ಹೊಳ್ಳೆ ನಮ್ಮ ಕಳೆಯಾಗಿ ಕನ್ವರ್ಟ್ ಆಗ್ತದೆ. ನಮ್ಮ ಹಸಿರೆಲೆ ಗೊಬ್ಬರ ಹೋಗಿ ನಮ್ಮ ಕಳೆಯಾಗಿ ನಮಗೆ ಸಮಸ್ಯೆ ಕೊಡ್ತದೆ. ಅದಕ್ಕೆ ಒಳ್ಳೆ ಸಮಯ ಏನಪ್ಪ ಅಂತಂದರೆ, ಯಾವಾಗ ಒಂದು 50% ಹೂವು ಆಗ್ತದಲ್ಲ ಅವಾಗ ಅದನ್ನು ಭೂಮಿಯಲ್ಲಿ ಸೇರಿಸ್ಬೇಕು.
1: ಸಾಮಾನ್ಯವಾಗಿ ಗೊಬ್ಬರ ಅಂದ ತಕ್ಷಣ ಹೆಚ್ಚು ಸಾರಜನಕ, ರಂಜಕ, ಪೊಟ್ಯಾಷ್ ಮಣ್ಣಿಗೆ ಸೇರ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಇರ್ತದೆ. ಆದರೆ ನಿಜವಾಗಿ ನೋಡಿದರೆ ಈ ಒಂದು ಹಸಿರೆಲೆ ಗೊಬ್ಬರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರ ಇದು ಪೂರೈಕೆ ಆಗ್ತದೆ ಪೋಷಕಾಂಶ, ಮತ್ತು ಮಣ್ಣಿನ ಒಂದು ಗುಣಧರ್ಮ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ?
0: ಒಳ್ಳೆ ಪ್ರಶ್ನೆ. ಏನಾಗ್ತದೆ ಅಂದರೆ, ಇವತ್ತು ನಾವು ಅತಿ ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಏನಾಗ್ತದೆ ಅಂದರೆ, ನಮ್ಮ 100% ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಷ್ ಭೂಮಿಗೆ ಸಿಗ್ತದೆ. ಆದರೆ ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಹೋಗ್ತವೆ. ಒಂದು ಕಡೆ ಇವತ್ತು ನಾವು ನೀವು ನೋಡ್ತಾ ಇದ್ದೀವಿ, ಇವಾಗ ಡೀಸೆಲ್ ರೇಟ್ ಏರ್ತಾ ಇದೆ, ಪೆಟ್ರೋಲ್ ರೇಟ್ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ಕಡೆ ನಮಗೆ ನಮ್ಮಲ್ಲಿ ಯೂರಿಯಾವನ್ನು ನಾವು ತಯಾರು ಮಾಡೋಕ್ಕಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ನಾವು ಅದಕ್ಕೆ ಯೂರಿಯಾ ತಯಾರು ಮಾಡಲಿಕ್ಕೆ ಬೇಕಾದಂಥ ಪೂರಕಗಳು ಏನದಾವಲ್ಲ ಅವನ್ನೆಲ್ಲ ಹೊರದೇಶದಿಂದ ತರಬೇಕಾಗ್ತದೆ. ಅವಾಗ ಸಾಮಾನ್ಯವಾಗಿ ಏನಾಗ್ತದೆ, ರೇಟ್ ಜಂಪ್ ಆಗ್ತದೆ. ರೇಟ್ ಜಂಪ್ ಆಗೋದ್ರಿಂದ ಒಂದು ಕಡೆ ನಾವು ಏನೈತೀವಿ, ರಾಸಾಯನಿಕ ಗೊಬ್ಬರ ರೇಟ್ ಹೆಚ್ಚಾಗಿದೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅದನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ಪರಿಕರಗಳನ್ನು ಹೊರಗಡೆ ತರಿಸ್ಬೇಕಾಗೋದ್ರಿಂದ ಅದು ಒಂದು ಕಡೆ ಸಮಸ್ಯೆ ಆಗ್ತದೆ. ಅದಕ್ಕೆ ಇವತ್ತೇನಾಗ ನಮ್ಮ ರಾಸಾಯನಿಕ ಗೊಬ್ಬರದ ಕೊರತೆ ಒಂದು ಕಡೆ, ಆದರೆ ರಾಸಾಯನಿಕ ಗೊಬ್ಬರ ದರ ಅತಿಯಾದ ದರ, ಇವೆರಡೂ ಸಮಸ್ಯೆಗಳು ಇವತ್ತು ನಮ್ಮ ದೇಶಕ್ಕೆ ಸಮಸ್ಯೆ ಆಗ್ತಾಯಿದ್ದವು. ಸೊ ಇಂಥ ಸಮಸ್ಯೆಯಲ್ಲಿ ನಾವು ಇದರಿಂದ ಭೂಮಿನೂ ಉಳಿಸ್ಕೋಬೇಕಾಗಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆ ಮಾಡ್ಕೋಬೇಕಂದ್ರೆ ನಾವು ಈ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಮಿತವಾಗಿ ಬಳಸಿಕೊಂಡು ಹೆಚ್ಚು ಹೆಚ್ಚು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ಇವತ್ತು ಹೆಚ್ಚು ಬಳಕೆ ಮಾಡಿಕೊಂಡು ಭೂಮಿಯ ಆರೋಗ್ಯವನ್ನು ಹೆಚ್ಚು ಮಾಡಬೇಕಾಗಿದೆ. ಇನ್ನೊಂದು ಏನಾಗ್ತದೆ, ಯಾವಾಗ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತೀವಿ ಅವಾಗ ಸಾಮಾನ್ಯವಾಗಿ ಏನಾಗ್ತದೆ, ನಮ್ಮ ಭೂಮಿಯ ಭೌತಿಕ ಗುಣಗಳು ಬದಲಾಕೋತ ಹೋಗ್ತಾವೆ, ಅದರ ಸ್ಟ್ರಕ್ಚರ್ ಬದಲಾಗ್ತದೆ. ಅವಾಗ ಏನಾಗ್ತದೆ, ಅದು ಎಲ್ಲ ಪೋಷಕಾಂಶಗಳು ಸಸ್ಯಕ್ಕೆ ಸಿಗುವಂಗೆ ಅವೈಲೇಬಲ್ ಆಗುವಂಗೆ ಅದು ವ್ಯವಸ್ಥೆ ಮಾಡ್ತದೆ. ಜೊತೆಗೆ ಏನು ಮಾಡ್ತದೆ, ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯನ ಹೆಚ್ಚಾಗ್ತದೆ. ಇನ್ನು ಇದ್ರ ಜೊತೆಗೆ ಇನ್ನೂ ಸುದೀರ್ಘವಾಗಿ ನಾವು ಬಳಸೋದ್ರಿಂದ ಏನಾಗ್ತದೆ ಅಂದರೆ, ಇವತ್ತು ನಮ್ಮ ರೈತಿಗೆ ಬರ್ತಕ್ಕಂಥ ಬೆಳೆಗೆ ಬರ್ತಕ್ಕಂಥ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಈ ಸಮಸ್ಯೆಗಳನ್ನು ನಾವು ತಳೀಯವಾಗಿ ಕಡಿಮೆ ಮಾಡ್ಕೋಬೋದು. ಹೆಂಗಂದರೆ, ಯಾವಾಗ ನಾವು ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತೇವೆ ಅವಾಗ ರೋಗ ನಿರೋಧಕ ಹೆಚ್ಚಾಗ್ತದೆ, ಆ ಸಸ್ಯಕ್ಕೆ ರೋಗ ನಿರೋಧಕ ಹೆಚ್ಚಾಗ್ತದೆ, ಹುಳುಗಳನ್ನು ಬಂದರೂ ಸಹಿಸಿಕೊಳ್ಳೋ ಶಕ್ತಿ ಹೆಚ್ಚಾಗ್ತದೆ. ಹಾಗಾಗಿ ನಮಗೆ ಈ ಎರಡೂ ಬಾಧೆಗಳಿಂದ ನಮ್ಮ ರೈತರು ಹಸಿರು ಗೊಬ್ಬರಗಳಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ಸಾಮಾನ್ಯವಾಗಿ ಏನಾಗ್ತದೆ, ಹಸಿರು ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ಏನೇನು ನಮಗೆ ಪ್ರಯೋಜನ ಆಗ್ತವೆ ಅಂತ ವಿಚಾರ ಮಾಡಿದ್ರೆ, ಮೊದಲನೇದಾಗಿ ನಿಮ್ಮ ಮೊದಲೇ ಹೇಳಿದಂಗೆ ನಾನು, ಮಣ್ಣಿನ ಭೌತಿಕ ಗುಣ ಬದಲಾವಣೆ ಆಗ್ತದೆ. ರಾಸಾಯನಿಕ ಗುಣಗಳು, ರಾಸಾಯನಿಕಗಳು ಅಂದರೆ ನಾನು ಹೇಳಿದೆ ನಿಮಗೆ, ಈಗ ಏನಾಗ್ತದೆ, ರಾಸಾಯನಿಕ ಗುಣದಲ್ಲಿ ಅತಿ ನಾವು ಮಳೆಯಾಗೋದ್ರಿಂದ ಹುಳಿ ಮಣ್ಣಾಗ್ತದೆ, ಪಿ ಎಚ್ ರೇಂಜ್ ಹೆಚ್ಚಾಕೋತ ಹೋಗ್ತದೆ. ಈ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಪಿ ಎಚ್ ಕಡಿಮೆ ಆಕೋತ ಹೋಗ್ತದೆ, 4-5 ಆದಂಗೆ ಹೆಂಗೆ ಪಿ ಎಚ್ ರಸಸಾರ ಕಡಿಮೆ ಆಗ್ತದೆ, ಪಿ ಎಚ್ ರಸಸಾರ, ಈ ರಸಸಾರ ಕಡಿಮೆ ಆಕೋತ ಹೋಗ್ತದೆ. ಹಂಗೆ ಭೂಮಿಯಲ್ಲಿ ಸಸ್ಯಕ್ಕೆ ಬೇಕಾದಂಥ ಪ್ರಧಾನ ಪೋಷಕಾಂಶ ಆಗಿರ್ಬೋದು, ಲಘು ಪೋಷಕಾಂಶ ಇವು ದೊರಕುವುದೇ ಇಲ್ಲ. ಅವಾಗ ದೊರಕುವುದಿಲ್ಲ ಅಂದಾಗ ನೀವು ಹೊರಗಿನಿಂದ ರಾಸಾಯನಿಕ ಗೊಬ್ಬರದಲ್ಲಿ ಕೊಡ್ರಿ, ಯಾವುದೇ

ರೂಪದಲ್ಲಿ ಕೊಟ್ಟರು ಅದು ರಸಸರ ಕಡಿಮೆ ಆಗೋದ್ರಿಂದ ಪೋಷಕಾಂಶಗಳ ಕೊರತೆ ಸ್ಟಾರ್ಟ್ ಆಗ್ತದೆ. ಯಾವ ಪೋಷಕಾಂಶ ಕೊರತೆ ಸ್ಟಾರ್ಟ್ ಆಗ್ತದೆ, ಸಸ್ಯ ಸಾಮಾನ್ಯವಾಗಿ ಏನಾಗ್ತದೆ ಹಳದಿ ಆಗ್ತದೆ, ಹಾಗೆ ಬರ್ಬರ್ತಾ ಒಣಗಿ ಬಿಡ್ತದೆ, ನಮ್ಗೆ ಇಳುವರಿ ಬರೋದಿಲ್ಲ, ಆಮೇಲೆ ಕಾಳುಗಳು ಏನಾಗ್ತದೆ ಜೊಟ್ಟಾಗ್ತವೆ. ಸೊ ಅದಕ್ಕೆ ನಮ್ಮ ಮುಖ್ಯವಾಗಿ ಏನಾಗ್ತದೆ, ಈ ಹಸಿರಲ ಗೊಬ್ಬರ ಬಳಸೋದ್ರಿಂದ ಏನಾಗ್ತದೆ, ರಸಸರ ಬ್ಯಾಲೆನ್ಸ್ ಆಗ್ತದೆ. ಈ ಹುಳಿಯನ್ನು ಪಿ ಎಚ್ ಎನ್ ಅಥವಾ ರಸಸಾರ 6.5 ಅಥವಾ 7 ಸಮೀಪ ಅಂತಂದ್ರೆ ನ್ಯೂಟ್ರಲ್ ಆದಾಗ ನಮಗೆ ಎಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶ ಸಿಗ್ತಾವೆ. ಜೊತೆಗೆ ಹೊರಗಡೆಯಿಂದ ನಾವು ಯಾವುದೇ ಗೊಬ್ಬರ ಹಾಕಿದ್ರು, ರಸಗೊಬ್ಬರ ಆಗಲಿ ಸಾವಾಗಲಿ, ಅದು ಅವಾಗೇನಾಗ್ತದೆ, ಅದು ಸಸ್ಯಗಳಿಗೆ ಸಿಕ್ಕು ಒಳ್ಳೆ ಇಳುವರಿ ಬರ್ತದೆ. ಇದು ಒಂದು ರೀತಿಯಾಗಿ. ಇನ್ನೊಂದು ರೀತಿ, ಈ ರೀತಿ ರಾಸಾಯನಿಕ ಗೊಬ್ಬರ ಬಳಸಿದಾಗ ಏನಾಗ್ತದೆ ಅಂದರೆ, ಭೂಮಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ನಮಗೆ ಉಪಯೋಗ ಬರುವಂಥ ಸೂಕ್ಷ್ಮಜೀವಿಗಳಿದಾವೆ, ಕೋಟ್ಯಾನು ಕೋಟಿ ಸೂಕ್ಷ್ಮಜೀವಿಗಳಿದಾವೆ. ಆ ಸೂಕ್ಷ್ಮಜೀವಿಗಳು ಏನಾಗ್ತದೆ, ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಅವೆಲ್ಲ ನಶಿಸಿ ಹೋಗ್ಬಿಡ್ತಾವೆ. ಆವಾಗ ಸೂಕ್ಷ್ಮಜೀವಿಗಳು ಮಾಡ್ತಕ್ಕಂಥ ಭೂಮಿಯ ಗುಣಮಟ್ಟವನ್ನು ಹೆತ್ತ ಭೂಮಿಯ ಆರೋಗ್ಯವನ್ನು, ಮಣ್ಣಿನ ಆರೋಗ್ಯ ಹೆಚ್ಚು ಮಾಡ್ತಕ್ಕಂಥ ಎಲ್ಲ ಜೈವಿಕ ಸೂಕ್ಷ್ಮಜೀವಿಗಳು ಏನಾಗ್ತದೆ, ಸತ್ತು ಹೋಗೋದ್ರಿಂದ ಭೂಮಿಯ ಆರೋಗ್ಯ ಕೆಡ್ತದೆ. ಅದಕ್ಕೆ ನಾವು ಹಸಿರಲ ಗೊಬ್ಬರಗಳನ್ನು ಬೆಳೆಸಿದರೆ ಅಥವಾ ಸಾವಯವ ಗೊಬ್ಬರ ಬೆಳೆಸಿದಾಗ ಏನಾಗ್ತದೆ, ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೈವಿಕ ಸೂಕ್ಷ್ಮಜೀವಿಗಳು ಬೆಳೆದು ಅವು ನಮಗೆ ಸಸ್ಯಕ್ಕೆ ಭೂಮಿ ಒಳಗಡೆ ಇರ್ತಕ್ಕಂಥ ಎಲ್ಲ ಸಾವಯವ ಮೂಲವನ್ನು ಹೆಚ್ಚಿಸಿ ಲಘು ಪೋಷಕ ಪ್ರಧಾನ ಪೋಷಕಾಂಶಗಳನ್ನು ನಮ್ಮ ಸಸ್ಯಕ್ಕೆ ಕೊಡುವಂಥ ಕೆಲಸನ ಈ ಸೂಕ್ಷ್ಮಜೀವಿಗಳು ಮಾಡ್ತವೆ. ಅದಕ್ಕೆ ಹಸಿರು ಗೊಬ್ಬರದ ಮುಖ್ಯ ಭಾಳ ಮುಖ್ಯ ಆಗ್ತದೆ. ಇದ್ರ ಜೊತೆಗೆ ಏನು ಹೇಳಿದೆ, ಸಾವಯವ ಅಂಶ ಹೆಚ್ಚಾಕೋದಕ್ಕೆ, ಯಾಕಂದರೆ ನಮ್ಮ ಭೂಮಿ ಫಲವತ್ತತೆ ಚೆನ್ನಾಗಿತ್ತು ಅಂದರೆ ನಾವು ಗುರ್ತ ಹಿಡೋದು ಏನಪ್ಪ ಅಂದರೆ ಅಲ್ಲಿ ಇಂಗಾಲ ಜಾಸ್ತಿ ಇರಬೇಕು, ಸಾವಯವ ಇಂಗಾಲ ಜಾಸ್ತಿ ಇರಬೇಕು. ಆ ಸಾವಯವ ಇಂಗಾಲ ಜಾಸ್ತಿ ಆಗಬೇಕಂದ್ರೆ ನಾವು ಏನು ಮಾಡ್ಕಾಗ್ತದೆ, ರಾಸಾಯನಿಕದಿಂದ ಪರಿಹಾರ ಸಿಗೋದಿಲ್ಲ. ನಮಗೆ ಇರತಕ್ಕಂಥ ಪರಿಹಾರ ಏನಂದರೆ ಹಸಿರಲೆಲ್ಲ ಗೊಬ್ಬರಗಳು. ಇದು ಒಂದು. ಇದರ ಜೊತೆಗೆ ನಮ್ಮ ಮೊದಲೇ ಹೇಳಿದಂಗೆ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಾಗ್ತದೆ. ಯಾವಾಗ ಚಟುವಟಿಕೆ ಹೆಚ್ಚಾಗ್ತದೆ ಆವಾಗ ಭೂಮಿಯಲ್ಲಿ ನೀವು ಉದಾಹರಣೆಗೆ ಎರೆಹುಳು ಅಂತ ಒಂದೇ ತೊಗೊಂಡ್ರಿ ನೀವು, ಆ ಎರೆಹುಳದಿಂದ ಭೂಮಿನ ನಾವು ಹೆಂಗೆ ಯಾವ ರೀತಿಯಾಗಿ ತಯಾರು ಮಾಡ್ತೀವಲ್ಲ, ಆ ರೀತಿಯಾಗಿ ಎರೆಹುಳು ತನ್ನ ತನ್ನ ನೈಸರ್ಗಿಕವಾಗಿ ಭೂಮಿಯನ್ನು ಏನು ಮಾಡ್ತದೆ, ಉಳುಮೆ ಮಾಡಿದಂಗೆ ಮಾಡ್ತದೆ. ಅವಾಗ ಏನಂತ ಭೂಮಿ ಲೂಸ್ ಆಗ್ತದೆ. ಸೊ ಹೀಗಾಗಿ ಪೋಷಕಾಂಶಗಳು ಸಸ್ಯಕ್ಕೆ ಸರಿಯಾಗವಾಗಿ ಸಿಗ್ತವೆ, ಜೊತೆಗೆ ನೀರು ಹಿಡಿದುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ. ಸೊ ಇದ್ರ ಜೊತೆಗೆ ಇನ್ನೂ ಮಹತ್ವ ಏನಪ್ಪ ಅಂತಂದರೆ, ಮಣ್ಣಿನ ಈಗ ನೋಡ್ರಿ ಯಾವಾಗ ನಾವು ಹಸಿರಲ ಗೊಬ್ಬರ ಬೆಳಿತೀವಿ ಅವಾಗ ಏನು ಮಾಡ್ತದೆ, ಹಸಿರಲೆದ ಬೆಳೆಯ ಒಂದು ಬೇರುಗಳು ಏನು ಮಾಡ್ತವೆ, ಭೂಮಿ ಕೆಳಪದರಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಮೇಲೆ ತೊಗೊಂಡ್ಬಂದಿರ್ತಾವೆ. ಆ ಪೋಷಕಾಂಶ ಎಲ್ಲ ಸಸ್ಯ ಭಾಗದಲ್ಲಿ, ಎಲೆ ಭಾಗದಲ್ಲಿ, ಕಾಂಡ ಭಾಗದಲ್ಲಿ ಸೇರಿಕೊಂಡಿರ್ತದೆ. ಅವಾಗ ನಾವು ಹಸಿರು ಗೊಬ್ಬರವನ್ನು ಬೆಳೆದು ನಾವು ಅದನ್ನು ಭೂಮಿಯಲ್ಲಿ ಮತ್ತೆ ಮುಚ್ಚಿದ್ರೆ ಏನಾಗ್ತದೆ, ಭೂಮಿ ಕೆಳಬರ್ತಿರ್ತ ಎಲ್ಲ ಪೋಷಕಾಂಶಗಳು ಬೇರುಗಳ ಮೂಲಕ ಬಂದು ಮತ್ತೆ ಎಲೆಗಳ ಮೂಲಕ ಮತ್ತೆ ನಮಗೆ ಒಳ್ಳೆ ಭೂಮಿಗೆ ಸೇರಿಸುವಂಥ ಕೆಲಸ ಆಗ್ತದೆ. ಅದಕ್ಕೆ ನಾವು ಹಸಿರುಗಳು ಬೆಳೆಯೋದ್ರಿಂದ ಹೆಚ್ಚು ಹೆಚ್ಚು ಪೋಷಕಾಂಶಗಳು ಕೆಳಪದರದಿಂದ ಮೇಲ್ಪದರಕ್ಕೆ ಬರ್ತಾವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಇತ್ತಿತ್ತಲಾಗಿ ಕಳೆಯ ಸಮಸ್ಯೆ ಭಾಳ ಆಗ್ತಾಯಿದೆ. ಸೊ ಈ ಕಳೆಯ ಸಮಸ್ಯೆ ಆದಾಗ ಏನಾಗ್ತದೆ, ನಾವು ಬೇರೆ ಬೇರೆ ಮೂಲಗಳು ಬಳಸ್ತೀವಿ. ಒಂದು ಕೈಯಿಂದ ಕಸ ಕಳೆ ತೆಗಿತೀವಿ, ಇಲ್ಲ ಕಳೆನಾಶಕ ಬಳಸ್ತೀವಿ. ಬಟ್ ಎರಡೂದರಿಂದ ರೈತನಿಗೆ ಏನಾಗ್ತದೆ, ವೆಚ್ಚ ಹೆಚ್ಚಾಗ್ತಾಯಿದೆ, ಖರ್ಚು ವೆಚ್ಚ ಹೆಚ್ಚಾಗ್ತದೆ. ಸೊ ಅದರ ಜೊತೆಗೆ ಏನಾಗ್ತದೆ, ಈ ಕಳೆಗಳು ಹೆಚ್ಚು ಪೈಪೋಟಿಯನ್ನು ಕೊಡೋದರಿಂದ ಬೆಳೆಗೆ, ಹೀಗಾಗಿ ಏನಾಗ್ತದೆ, ಬೆಳೆಗಳೇ ನಮ್ಮ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸರಿ ಸಿಗೋದಿಲ್ಲ, ಜೊತೆಗೆ ಬೆಳೆಯ ಒಂದು ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಕಳೆಗಳ ನಿಯಂತ್ರಣ ಮಾಡುವುದು ಇವತ್ತಿನ ಪರಿಸ್ಥಿತಿಯೊಳಗೆ ಭಾಳ ಮುಖ್ಯವಾಗಿದೆ. ಅದಕ್ಕೆ ಈ ರೀತಿ ಹಸಿರುಗಳು ಬೆಳೆದ್ರೆ ಏನಾಗ್ತಂದ್ರೆ, ಹಸಿರಿಲ ಗೊಬ್ಬರಗಳು ಕಳೆಗಳನ್ನು ಬೆಳೀಲಿಕ್ಕೆ ಅವಕಾಶನೂ ಕೊಡೋದಿಲ್ಲ. ಪ್ರಾರಂಭ ಹಂತದಲ್ಲಿ ಏನು ಮಾಡ್ತಾವೆ, ಎಲ್ಲ ಕಳೆಗಳನ್ನು ಹತೋಟಿ ಮಾಡ್ತಾವೆ. ಹೀಗಾಗಿ ಕಳೆ ಬೆಳೆಯುವುದನ್ನು ಕಂಟ್ರೋಲ್ ಮಾಡ್ತದೆ. ಜೊತೆ ಕಳೆ ಬೆಳೆದಂಥ ಕಳೆಗಳೇನಾಗ್ತದೆ, ನಾವು ಯಾವಾಗ ಹೆಸರುಗಳು ಭೂಮಿಯಲ್ಲಿ ಮುಚ್ತೀವಿ ಅವಾಗ ಆ ಕಳೆಗಳನ್ನು ಅದರ ಜೊತೆಗೆ ಗೊಬ್ಬರ ರೂಪದಲ್ಲಿ ಕನ್ವರ್ಟ್ ಆಗ್ತದೆ. ಇದರ ಜೊತೆಗೆ ವಾತಾವರಣದಲ್ಲಿ ಸಾಕಷ್ಟು ಇವತ್ತು ನಾವು ಸಾರಜನಕವನ್ನು ನೋಡ್ತೇವೆ, ಸುಮಾರು 78% ಸಾರಜನಕ ಅದ. ಈ ಎಲ್ಲ ಸಾರಜನಕವನ್ನು ಭೂಮಿಗೆ ಸೇರಿಸುವಂಥ ಕೆಲಸ ಮಾಡುವಂಥದ್ದು ಇರೋದು ಯಾವುದಪ್ಪ ಅಂದರೆ ಸೂಕ್ಷ್ಮಜೀವಿಗಳಿಗೆ ಸಾಧ್ಯ. ಅದಕ್ಕೆ ಮೊದಲೇ ಹೇಳಿದೆ ನಮಗೆ, ಸೂಕ್ಷ್ಮಜೀವಿಗಳು ಭೂಮಿಯಲ್ಲಿ ಜಾಸ್ತಿ ಇರೋದ್ರಿಂದ ಅವು ಏನು ಮಾಡ್ಕೋತಾವೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಹೀರಿಕೊಂಡು, ಅದಕ್ಕೆ ಸಾರಜನಕ ಸ್ಥಿರೀಕರಣ ಅಂತೀವಿ. ಸೊ ಈ ವಾತಾವರಣದ ಸಾರಜನಕ ಹೀರಿಕೊಂಡು ನಮ್ಮ ಬೇರುಗಳ ಮೂಲಕ ಸಸಿ ಕೊಡ್ತಾವೆ. ಅವಾಗ ಒಟ್ಟಾರೆ ಏನಾಗ್ತದೆ, ನಮಗೆ ನೈಸರ್ಗಿಕವಾಗಿ ಸಾರಜನಕ ಸಿಗ್ತದೆ. ಈ ನೈಸರ್ಗಿಕ ಸಾರಜನಕ ನಮ್ಮ ರಾಸಾಯನಿಕ ಸಾರಜನಕಕ್ಕಿಂತ ಗುಣಮಟ್ಟದ್ದಾಗಿರ್ತದೆ. ಸೊ ಹೀಗಾಗಿ ನಮಗೆ ರೈತನಿಗೆ ಕಡೆ ಉಳಿತಾಯನೂ ಆಗ್ತದೆ, ಭೂಮಿ ಆರೋಗ್ಯನೂ ಯಾವುದೇ ರೀತಿ ಕೆಡಂಗಿಲ್ಲ. ಅದಕ್ಕೆ ಭೂಮಿಯ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ, ಭೂಮಿ ಫಲವತ್ತತೆ ಹೆಚ್ಚಲಿಕ್ಕೆ ನಮಗೆ ನೈಸರ್ಗಿಕ ಸಾರಜನಕ ಅತ್ಯಮೂಲ್ಯವಾಗಿದೆ. ಅದನ್ನು ಒದಗಿಸುವಂಥ ಕೆಲಸ ಮಾಡುವಂಥದ್ದು ಯಾವುದಪ್ಪ ಅಂದರೆ ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಭೂಮಿಯಲ್ಲಿ ನಮಗೆ ಬೇಕಂದರೆ ನಮಗೆ ಹಸಿರು ಗೊಬ್ಬರ ಭಾಳ ಮುಖ್ಯವಾಗಿದೆ. ಇದರ ಜೊತೆಗೆ ಈ ರೀತಿಯಾದಂಥ ನಾವು ಹಸಿರು ಗೊಬ್ಬರ ಬೆಳೆದಾಗ ಏನಾಗ್ತದೆ, ಬೆಳೆದು ಭೂಮಿಗೆ ಮುಚ್ಚಿದಾಗ ಏನಾಗ್ತದೆ, ಸಾಕಷ್ಟು ಆಮ್ಲಗಳು ಬಿಡುಗಡೆ ಆಗ್ತವೆ. ಈ ಆಮ್ಲಗಳು ಏನಪ್ಪ ಹೆಲ್ಪ್ ಮಾಡ್ತಾವೆ ಅಂದರೆ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಸ್ಯಕ್ಕೆ ಹೀರ್ಕೊಳ್ಳಿಕ್ಕೆ ಆ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾವೆ. ನಾನು ಹೇಳಿದೆ ನಿಮ್ಗೆ ರಸಸಾರ ಅಂದೆ, ಈ ರಸಸಾರ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದೂ ಒಂದು ಮುಖ್ಯ ಅಂತ. ಅದಕ್ಕೆ ನಾವು ಹೆಸರು ಗೊಬ್ಬರಗಳನ್ನು ಹೆಚ್ಚು ಬೆಳೆದು ಭೂಮಿ ಸೇರಿಸಿದಾಗ ಹೆಚ್ಚು ಆಮ್ಲಗಳು ರಿಲೀಸಾಗಿ ಸಸ್ಯಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ದೊರಕ್ತವೆ. ಇದರ ಜೊತೆಗೆ ಭೂಮಿಯಲ್ಲಿ ಏನು ಸಮಸ್ಯೆ ಬರ್ತವೆ, ರಸಸಾರ

0: ಹುಳಿ ಮಣ್ಣಾಗಿರ್ಬೋದು ಅಥವಾ ಕ್ಷಾರ ಮಣ್ಣಾಗಿರ್ಬೋದು, ಈ ಸಮಸ್ಯೆಗಳು ಪರಿಹಾರ ಏನಪ್ಪ ಅಂದರೆ ಹಸಿರೆಲೆ ಗೊಬ್ಬರಗಳು ಭಾಳ ಮುಖ್ಯ. ಇದ್ರ ಜೊತೆಗೆ ಸಾಕಷ್ಟು ನಮ್ಮ ಭೂಮಿಯಲ್ಲಿ ಇವತ್ತು ಏನಾಗ್ತದೆ, ಜಂತುಹುಳು ಬಾಧನೆಯಿಂದ ನಮ್ಮ ಗಿಡಗಳು ಒಣಗಿ ಹೋಗ್ತಾವೆ. ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವುದೇ ಬೆಳೆ ತಗೊಳ್ರಿ ನೀವು. ಸೊ ಅದರಿಂದ ಜಂತುಹುಳು ಬಾಧೆ ಆದಾಗ ಸಾಕಷ್ಟು ಬೆಳೆ ದೊಡ್ಡ ದೊಡ್ಡ ನಾವು ಬಹುವಾರ್ಷಿಕ ಗಿಡಗಳು ಇವತ್ತು 20-30 ವರ್ಷ ಬೆಳೆದ ಗಿಡಗಳು ನಾವು ಈ ಜಂತುಹುಳಿನಿಂದ ಒಣಗಿ ನಮಗೆ ಹಾಳಾಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈ ಜಂತುಹುಳನ್ನು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡಲಿಕ್ಕಿರುವಂಥ ಒಂದು ಪರಿಹಾರ ಏನಪ್ಪ ಅಂದರೆ ಈ ಹಸಿರೆಲೆ ಗೊಬ್ಬರ. ಯಾವಾಗ ಹಸಿರೆಲೆ ಗೊಬ್ಬರ ನೀವು ಬೆಳೆಯೋಕೆ ಸ್ಟಾರ್ಟ್ ಮಾಡ್ತೀರಿ, ಬೆಳೆದ ಭೂಮಿಯಲ್ಲಿ ಮುಚ್ಚಕ್ಕೆ ಶುರು ಮಾಡ್ತೀರಿ, ಜಂತುಹುಳು ಬಾಧೆಯನ್ನು ನಿಯಂತ್ರಣ ಮಾಡೋದು. ಅದಕ್ಕೆ ಒಟ್ಟಾರೆ ನಾವು ಎಲ್ಲ ಮಹತ್ವವನ್ನು ಹಸಿರೆಲೆ ಗೊಬ್ಬರದಿಂದ ಪಡ್ಕೋಬಹುದು.
1: ಈಗ ಸಾಮಾನ್ಯವಾಗಿ ಭತ್ತದ ಬೆಳೆ ನಾಟಿ ಮಾಡುವುದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ಬೇಸಿಗೆಯಲ್ಲಿ ಒಂದಷ್ಟು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವುದನ್ನು ನೋಡ್ತೀವಿ. ನೆಲಗಡಲೆ ಇರ್ಬೋದು, ಹೆಸರು ಆಗ್ಬೋದು, ಉದ್ದು ಆಗ್ಬೋದು, ಇಂಥ ಬೆಳೆಗಳನ್ನು ಬೆಳೀತಾರೆ ಅಂತ ಹೇಳಿ. ಆ ತ್ಯಾಜ್ಯವನ್ನು ಕೂಡ ಮಣ್ಣಿಗೆ ಸೇರಿಸುವುದರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ?
0: ಸಾಧ್ಯವಾಗ್ತದೆ. ಯಾಕಂದರೆ ನಾವು ಬೇಸಿಗೆ ಸಮಯದಲ್ಲಿ ಯಾರಿಗಾದರೂ ನೀರಿನ ಸಿಕ್ತು, ಮೂಲ ಇತ್ತಂದರೆ ನಾವು ಆ ಸಮಯದಲ್ಲಿ ಎಲ್ಲ ಹಸಿರು ಗೊಬ್ಬರಗಳನ್ನು ಹರಡುವುದು ಭೂಮಿಯ ಮೇಲೆ. ಭೂಮಿಯಲ್ಲಿ ಹರಡಿ ಅದನ್ನು ಸುಮಾರು ಒಂದು 40 ದಿವಸ ಯಾವಾಗ ಹೂವು ಆಗ್ತದೆ ಅವಾಗ ನಾವು ಭೂಮಿಗೆ ಸೇರಿಸಿಬಿಟ್ರೆ ಸಾಕಷ್ಟು ನಮಗೆ ಸಾವಯವ ಗೊಬ್ಬರ, ನಾವೇನು ಇವತ್ತು ತಿಪ್ಪೆ ಗೊಬ್ಬರ ಅಂತ ಕರಿತೀವಿ, ಇಲ್ಲ ಹೊರಗಡೆ ಎರೆಳು ಗೊಬ್ಬರ ಅಂತ ಕರಿತೀವಿ, ಇವೆಲ್ಲ ಏನಪ್ಪ ಅಂತಂದರೆ ಖರ್ಚಿನ ಮೂಲ ಜಾಸ್ತಿ ಆಗ್ತದೆ ರೈತನಿಗೆ. ನಾವು ಖರ್ಚು ಆದಾಯ ಹೆಚ್ಚಾಗಬೇಕಂದ್ರೆ ಖರ್ಚನ್ನು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಯಾವುದೇ ಇರ್ಬೋದು, ನಾವು ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಇವನ್ನೂ ಹಾಕ್ಬೋದು. ಆದರೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಅಲಸಂದಿ ಮತ್ತು ಹುರುಳಿ ಇವೆಲ್ಲ ಏನಾಗ್ತದೆ ಹಸಿರಲೆಯನ್ನು ಮಾಡ್ಬೇಕಂದ್ರೆ ನಮಗೆ ಬೀಜದ್ರೆ ಏನು ಖರ್ಚು ಹೆಚ್ಚಾಗ್ತದೆ. ಅದಕ್ಕೆ ನಾವು ಇವಕ್ಕಿಂತ ಪರಿಹಾರ ಏನಪ್ಪ ಅಂತಂದರೆ ಸೆಣಬು ಅಂತೇಳಿದೆ, ಅತಿ ಕಡಿಮೆ ಖರ್ಚಿನಾಗ ಮಾಡ್ಕೋಬೋದು. ನಿಮಗೆ ಬೇಕಿದ್ರೆ ಅಲ್ಲೇ ಸಿಗ್ತಕ್ಕಂಥ ಗೊಬ್ಬರ ಗಿಡ ಬೆಳೀತಿದ್ರೆ ಅದನ್ನು ತಂದು ಹಾಕೋಬೋದು. ಬೇಡಪ್ಪ ಅಂತಂದರೆ ನಿಮ್ಮ ಡೆಂಚ ಅಂತ ಬೀಜ ಸಿಗ್ತಾವೆ. ಇವನ್ನ ಬೇಸಿಗೆ ಸಮಯದಲ್ಲಿ ಮಾಡಿದರೆ ಅತಿ ಉತ್ತಮ, ಯಾಕೆ ನಮಗೆ ಮುಂಗಾರದಲ್ಲಿ ಭೂಮಿ ತಯಾರಾಗಿರ್ತದೆ, ಬೇಗನೆ ಬಿತ್ತಲಿಕ್ಕೆ ಸರಳ ಆಗ್ತದೆ. ಆದರೆ ಬೇಸಿಗೆ ಸಮಯದಲ್ಲಿ ಏನಾಗ್ತದೆ ಅಂದರೆ ನೀರಿನ ಕೊರತೆ ಇರೋದ್ರಿಂದ ಸ್ವಲ್ಪ ಈ ಹಸಿರೆಲೆ ಗೊಬ್ಬರ ಬೀಜವನ್ನು ನಾನು ಬಿತ್ತನೆ ಮಾಡಲಿಕ್ಕೆ ಹರಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ.
1: ಈಗ ಹಸಿರೆಲೆ ಗೊಬ್ಬರದ ಬಗ್ಗೆ ಮಾತನಾಡಬೇಕಿದ್ರೆ ನಾವು ಡಯೆನ್ಚಿಯಾ ಇದರ ಬಗ್ಗೆ ಎಲ್ಲ ಮಾತನಾಡಿದ್ವಿ. ಈ ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡೆ ಅನ್ನುವಂಥದ್ದು ಒಂದು ಬಹುವಾರ್ಷಿಕ ಹಸಿರೆಲೆ ಗೊಬ್ಬರದ ಗಿಡ, ಇದರ ಒಂದು ನಿರ್ವಹಣೆ ಮಾಡುವಂಥದ್ದು ಅದರಿಂದ ಹೆಚ್ಚಿನ ಒಂದು ಗೊಬ್ಬರವನ್ನು ಪಡೆಯುವಂಥದ್ದು ಹೇಗೆ ಅಂತ?
0: ಸಾಮಾನ್ಯವಾಗಿ ಈ ಭಾಗ ಏನಾಗ್ತದೆ ಅರಣ್ಯ ಪ್ರದೇಶದ, ಹೀಗಾಗಿ ಈ ಭಾಗದಲ್ಲಿ ಗೊಬ್ಬರ ಗಿಡಗಳನ್ನಾಗಿರ್ಬೋದು, ಸೋಬಾವಲ್ ಆಗಿರ್ಬೋದು, ಹೊಂಗೆ ಗಿಡ ಬೆಳೆಸುವುದು ಕಷ್ಟ ಏನಿಲ್ಲ, ಯಾಕಂದ್ರೆ ನೈಸರ್ಗಿಕ ತಾವೇ ಬೆಳೆದಿರ್ತಾವೆ. ಸೊ ಅವಾಗ ಏನಾಗ್ತದೆ ನಮಗೆ ರೈತರಿಗೆ ಏನು ತೊಂದರೆ ಆಗೋದಿಲ್ಲ, ಯಾಕಂದ್ರೆ ನಮಗೀಗ ಎಲ್ಲ ಗೊಬ್ಬರ ಗಿಡ ಎಲ್ಲಿ ಬೇಕಾದ್ರೆ ಯಥೇಚ್ಛವಾಗಿ ಬೆಳೆದಿರ್ತಿದ್ದೆ ಅರಣ್ಯ ಪ್ರದೇಶದಲ್ಲಿ ಹೋಗಿ ಅದರದೆಲ್ಲ ನಾವು ಕಟ್ ಮಾಡ್ಕೊಂಡ್ಬಂದು ಅದನ್ನು ನಾವು ನೇರವಾಗಿ ಗದ್ದೆ. ಹಾಂ, ಇನ್ನೊಂದು ಒಂದು ನಮಗೆ ಈ ಭಾಗದಲ್ಲಿ ಏನಾದರೆ ನೈಸ್ ಯಥೇಚ್ಛವಾಗಿ ಗಿಡಗಳು ಸಿಗ್ತಾವೆ, ಅವತ್ತರ ನೀವು ಕಟ್ ಮಾಡ್ಕೊಂಡು ಬಂದು ನಮ್ಮ ಭೂಮಿ ಸೇರಿಸೋದು. ಇನ್ನೊಂದು ಏನಾಗ್ತದೆ, ನೀವು ಕಟ್ ಮಾಡಿದ್ರೆ ಮತ್ತೆ ಅದು ಚಿಗಿರುವಂಥ ಒಂದು ಒಳ್ಳೆಯ ವಿಶೇಷವಾದಂಥ ಗುಣನ ನೈಸರ್ಗಿಕವಾಗಿ ಈ ಗಿಡಗಳಿಗೆ ಕೊಟ್ಟಾರೆ. ಅದಕ್ಕೆ ನಾವು ಇಲ್ಲಿ ಸಿಗುವಂಥ ಗೊಬ್ಬರ ಗಿಡ ಆಗಿರ್ಬೋದು, ಹೊಂಗೆ ಗಿಡ ಆಗಿರ್ಬೋದು, ಶೋಭಾವಲಾಗಿರ್ಬೋದು, ಇವುಗಳನ್ನು ಎಲೆಗಳನ್ನು ಅಥವಾ ಆಮೇಲೆ ಅದರ ಟೊಂಗೆಗಳು ಕಟ್ ಮಾಡ್ಕೊಂಬಂದು ಎಷ್ಟು ಸಾಧ್ಯಕ್ಕದ ಅಷ್ಟು ನಾವು ಗದ್ದೆಗೆ ಸೇರಿಸಿ ನಾವು ಒಂದು ಸುಮಾರು ಒಂದು ವಾರದೊಳಗೆ ಅದು ಅಲ್ಲಿ ಕಳುತ್ತೆ, ನಮಗೇನಾಗ್ತದೆ ನಾಟಿ ಮಾಡಲಿಕ್ಕೆ ಯೋಗ್ಯ ಆಗ್ತದೆ. ಇದು ಒಂದು ಕಡೆ. ಇನ್ನೊಂದು ಕೆಲವೊಂದು ಭಾಗದಲ್ಲಿ ಏನಾಗ್ತದೆ ಅಂದರೆ ಬದುವಿನ ಸುತ್ತಲೂ ಗದ್ದೆಯ ಸುತ್ತಲೂ ನಾವು ಏನು ಮಾಡ್ಬೋದು, ಬೇಲಿಯಾಗಿ ಜೈವಿಕ ಬೇಲಿನೂ ಅಂತ ಆಗ್ತದೆ. ಜೊತೆಗೆ ನಮಗೇನಾಗ್ತದೆ ಅಂದರೆ ಅದು ಮಣ್ಣು ಕೊಚ್ಚಿ ಹೋಗಲಾರ್ದಂಗೆ ನೋಡ್ತದೆ. ಇವತ್ತು ನೋಡಿ ಸಾಕಷ್ಟು ಗದ್ದೆಗಳನ್ನು ನಾವು ನೋಡ್ತೇವೆ, ಮಣ್ಣು ಸಾಕಷ್ಟು ಮಳೆ ಕೊಚ್ಚಿ ಹೋಗ್ತದೆ. ಕೊಚ್ಚಿ ಹೋಗಬಾರ್ದಂದ್ರೆ ನಾವು ಈ ಮಣ್ಣಿನ ನಿರ್ವಹಣೆ, ನಮ್ಮ ಪೋಷಕಾಂಶಗಳ ನಿರ್ವಹಣೆ ಎರಡನ್ನೂ ನಾವು ಮಾಡ್ಕೋಬೇಕಂದ್ರೆ ಈ ಗೊಬ್ಬರ ಗಿಡಗಳನ್ನು ನಿಮ್ಮ ಹೊಲದ ಸುತ್ತಲೂ, ನಿಮ್ಮ ಗದ್ದೆಯ ಸುತ್ತಮುತ್ತಲು, ನಿಮ್ಮ ತೋಟದ ಸುತ್ತಮುತ್ತಲು ಬೆಳೆಸಿ ನೋಡಿರಿ. ನಿಮ್ಮ ಯಾವುದೇ ಹೊರಗಿನ ಪ್ರಾಣಿ ಆಗಿರ್ಬೋದು, ಯಾವುದೇ ಏನು ನಿಮ್ಮ ಮಣ್ಣು ಕೊಚ್ಚಲು ನೋಡ್ಕೋತದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಬೆಳೆದಂಥ ಸುಮಾರು 4-5 ವರ್ಷ ಬೆಳೆದಂಥ ಎಲ್ಲ ಗೊಬ್ಬರ ಗಿಡ ಆಗಿರ ಸುತ್ತಮುತ್ತಲಿರ್ತಕ್ಕವನ್ನು ಕಟ್ ಮಾಡಿ ನಿಮಗೆ ಅಲ್ಲೇ ನೇರವಾಗಿ ನಿಮ್ಮ ಭೂಮಿಗೆ ಸೇರಿಸೋದಕ್ಕೂ ಭಾಳ ಅವಕಾಶ ಅದ. ಅದಕ್ಕೆ ಇದನ್ನಂತೂ ಸಾಮಾನ್ಯವಾಗಿ ಗದ್ದೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಹಸಿರೆಲೆ ಗೊಬ್ಬರ ನಮ್ಮ ಭೂಮಿಗೆ ಸೇರಿದಂಗೆ ಆಗ್ತದೆ. ಜೊತೆಗೆ ಜೈವಿಕ ಬೇಲಿಯಾಗಿ ನಮಗದು ನಮಗೆ ಯಾವುದೇ ಪ್ರಾಣಿಗಳಿಂದ ಹತೋಟಿಯನ್ನು ಮಾಡ್ತದೆ.
1: ಇದರ ಜೊತೆಗೆ ಈ ಅಜೋಲಾ ಎನ್ನುವಂಥದ್ದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರುವಂಥ ಒಂದು ನೈಸರ್ಗಿಕ ಒಂದು ಬೆಳೆ, ಇದರ ಬಗ್ಗೆ ಹೇಳಿ, ಇದರ ಒಂದು ಮಹತ್ವ ಏನು, ಇದು ಭತ್ತದ ಬೆಳೆಗೆ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ?
0: ಸರಿ, ಸಾಕಷ್ಟು ನಾನು ನಿಮ್ಗೆ ಇಲ್ಲಿವರೆಗೆ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕಿಂತ ಈ ಭತ್ತದಲ್ಲಿ ಇನ್ನೊಂದು ಸರಳವಾಗಿ ಭೂಮಿಯ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ, ಅದರಲ್ಲಿ ಭತ್ತದಲ್ಲಿ ಬರ್ತಕ್ಕಂಥ ಕಳೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಂದರೆ ಕಸ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚು ಮಾಡಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಇರುವಂಥ ಇನ್ನೊಂದು ಬಹುಪಯೋಗಿ ನಮಗೆ ಸರಳವಾದಂಥ ಹಸಿರೆಲೆ ಗೊಬ್ಬರದ ಸಸಿ ಯಾವುದಪ್ಪ ಅಂತಂದರೆ ಅಜೋಲಾ ಅಂತ. ನೀವು ಸಾಕಷ್ಟು ಅಲ್ಲಿ ಇಲ್ಲಿ ಕೇಳಿರ್ತೀರ ಅಜೋಲಾ ಅಂತೇಳಿ. ಈ ಅಜೋಲಾ ಏನಪ್ಪ ಅಂತಂದರೆ ಇದೊಂದು ಜಲಸಸ್ಯ, ಇದು ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ. ಇದು ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಾಚಿ ಅಂತ ಕರಿತಿರ್ತೀವಿ. ಸೊ ಈ

0: ಗ್ರಾಮೀಣ ಪ್ರದೇಶದಲ್ಲಿ ಕೊಳಚೆಯಲ್ಲಿ ಬೆಳೆಯುವಂಥ ಪಾಚಿ ಅಲ್ಲ ಇದು, ಅದರದೇ ಆದಂಥ ಒಂದು ಸ್ಪೀಸೀಸ್ ಇದು, ಒಂದು ಜೀವಿ ಇದು, ಅಜೋಲಾ ಅಂತ ಕರಿತೀವಿ. ಈ ಜಲಸಸ್ಯವನ್ನು ನಾವು ಭತ್ತಕ್ಕೆ ಹಾಕಿ ಬೆಳೆಸೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಏನು ಮಾಡ್ಬೇಕಂದ್ರೆ, ಯಾವಾಗ ಗದ್ದೆಯಲ್ಲಿ ನೀವು ಭತ್ತವನ್ನು ನಾಟಿ ಮಾಡ್ತೀರಿ, ನಾಟಿ ಮಾಡಿದ ಒಂದು 15-20 ದಿವಸಕ್ಕೆ ನೀವೇನು ಮಾಡ್ಬೇಕಂದ್ರೆ, ಈ ಅಜೋಲಾದ ಬೀಜಗಳು ಸಿಗ್ತವೆ ನಮಗೆ. ಅಂದರೆ ಅಜೋಲಾ ಅದು ಒಂದು ಜಲಸಸ್ಯ, ಇದು ಅಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಬೆಳೀತಿರ್ತಾರೆ. ಅಲ್ಲಿಂದ ನಮಗೆ ಸುಮಾರು ನಿಮ್ಮ ಗದ್ದೆಗೆ ಒಂದು ಸ್ವಲ್ಪ ಒಂದು ಸುಮಾರು ಒಂದು 5-10 ಕೆ ಜಿ ಅಷ್ಟು ಬೇರೆ ಕಡೆಯಿಂದ ತೊಗೊಂಬಂದು ನಾಟಿ ಮಾಡಿದ ಗದ್ದೆ ಜಮೀನಲ್ಲಿ ಚೆಲ್ಲಿಬಿಡೋದು. ಚೆಲ್ಲಿಬಿಟ್ಟಾಗ ಏನಾಗ್ತದೆ, ಅದು ಸುಮಾರು ಒಂದು ತಿಂಗಳ ಒಳಗೆ ನಿಮ್ಮ ಇಡೀ ಗದ್ದೆಯನ್ನು ನೀರಿನೆಲ್ಲ ಆವರಿಸ್ಕೊಂಡು ಬಿಡ್ತದೆ. ಸೊ ಆವರಿಸ್ಕೊಂಡು ಬೆಳೀತಾ ಇರ್ತದೆ. ಆ ಬೆಳೆಯೋದ್ರಿಂದ ಅದು ನಮ್ಮ ಗದ್ದೆಗಿನ್ನೂ ತೊಂದರೆ ಕೊಡಲ್ಲ, ನಮ್ಮ ಭತ್ತಕ್ಕೇನೂ ತೊಂದರೆ ಕೊಡಲ್ಲ. ಜೊತೆಗೆ ತಾ ಏನು ಮಾಡ್ತದೆ ಅಂದರೆ, ವಾತಾವರಣದಲ್ಲಿಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸ್ತದೆ, ಅಂದರೆ ಹೀರಿಕೊಳ್ತದೆ ತನ್ನ ಬೇರುಗಳ ಮೂಲಕ ಹೀರಿ ನಮ್ಮ ಭತ್ತಕ್ಕೆ ಏನು ಮಾಡ್ತದೆ, ಉಣಿಸ್ತದೆ. ಇದು ಒಂದು. ಇನ್ನೊಂದು ಏನಾಗ್ತದೆ, ಈ ರೀತಿ ನೀವು ಭತ್ತವನ್ನು ಬೆಳೆಸುವ ಟೈಮದ ಏನಾಗ್ತದೆ, ಭೂಮಿಯ ಮೂಲಕ ಬರ್ತಕ್ಕಂಥ ಎಷ್ಟೋ ಕಸಗಳನ್ನು ಏನು ಮಾಡ್ತದೆ, ಇದು ಮೇಲೆ ಬರಲಿಕ್ಕೆ ಕೊಡೋದಿಲ್ಲ. ಯಾಕಂದರೆ ಇದೊಂಥರ ನೀರಿನ ಮೇಲೆ ಹೊದಿಕೆ ಆಗಿಬಿಡ್ತದೆ. ಯಾವಾಗ ನೀರಿನ ಮೇಲೆ ಹೊದಿಕೆ ಆಗ್ತದೆ, ಸೊ ಗದ್ದೆ ಟೆಂಪ್ರೇಚರ್ ಏನಾಗ್ತದೆ, ವೇರಿಯೇಷನ್ ಆಗ್ತದೆ. ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ರಿಂದ ಗದ್ದೆ ಮೂಲಕ ಬರ್ತಕ್ಕಂಥ ಯಾವುದೇ ಕಳೆಗಳು ಮೇಲೇ ಬರೋದಿಲ್ಲ. ಸೊ ಸಾಮಾನ್ಯವಾಗಿ ಅವು ಬೀಜಗಳು ಮೊಳಕೆ ಬಂದು ಅಲ್ಲೇ ಏನಾಗ್ತವೆ, ಒಣಗೋಗ್ಬಿಡ್ತಾವೆ. ಸೊ ಹೀಗಾಗಿ ರೈತರಿಗೆ ಅಜೋಲಾ ಬೆಳೆಯೋದ್ರಿಂದ ಕಳೆಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದು. ಯಾವಾಗ ಕಳೆ ನಿರ್ವಹಣೆ ಆಗ್ತದೆ, ಸಾಮಾನ್ಯವಾಗಿ ನಮ್ಮ ಇಳುವರಿ ಹೆಚ್ಚಾಗ್ತದೆ. ಅದು ಅತಿ ದೊಡ್ಡ ಸಮಸ್ಯೆ ನಮ್ಮ ರೈತರ ಕಳೆಗಳು. ಸೊ ಅದಕ್ಕೆ ಅಜೋಲಾ ಬೆಳೆಯೋದ್ರಿಂದ ಏನಾಗ್ತದೆ, ಅಜೋಲಾ ಹೊದಿಕೆಯಾಗಿ ಕಳೆಗಳು ನಿರ್ವಹಣೆ ಆಗ್ತವೆ. ನಂತರ ಏನಾಗ್ತದೆ, ಇದೇ ಅಜೋಲಾ ನಮ್ಮ ಬೆಳೆಗಾಗ ಭತ್ತಕ್ಕೆ ಸಾಕಷ್ಟು ಎಲ್ಲ ಪೋಷಕಾಂಶಗಳನ್ನು ದೊರಕುವಂಗೆ ಮಾಡ್ತದೆ. ಅದಕ್ಕೆ ಇದು ಅಜೋಲಾ ಇದು ಭತ್ತದ ರೈತರಿಗೆ ಇದು ಒಂದು ಒಳ್ಳೆಯ ಹಸಿರಿಲು ಗೊಬ್ಬರ ಅಂತಲೂ ಹೇಳ್ಬೋದು.
1: ಒಳ್ಳೆಯದು ಡಾಕ್ಟರ್ ಬಿ ಸಿ ಕೊಲ್ಲಾರ್ ಅವರೇ. ಭತ್ತದ ಬೆಳೆಯಲ್ಲಿ ಹಸಿರಿಲೆ ಗೊಬ್ಬರದ ಒಂದು ಮಹತ್ವ ಏನು, ಯಾವ ರೀತಿ ಬೆಳೆಸಿ ಅದನ್ನು ಬಳಕೆ ಮಾಡಬೇಕು, ಹಾಗೂ ಇದರಿಂದ ಯಾವ ರೀತಿ ಒಂದು ಉಪಯೋಗ ಆಗ್ತದೆ ಅನ್ನೋದರ ಬಗ್ಗೆಯೂ ಕೂಡ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೇಳುಗರೆ, ಇದುವರೆಗೆ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಈ ಕುರಿತು ಸಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯ ತಾಂತ್ರಿಕ ಅಧಿಕಾರಿಗಳಾದ ಡಾ ಬಿ ಸಿ ಕೊಲ್ಲಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ನಾಗು ದೇವುಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿ.

ನಾಗು ಬೇವುಗೌಡ ಮತ್ತು ಸಂಗಡಿಗರಿಂದ ಇದುವರೆಗೆ ಕೋಲಾಟದ ಪದಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಅಕ್ಕವ ಕೃಷ್ಣ ಲಮಾಣಿ ಮತ್ತು ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳಿ.

0: hija.
1: ¡Gracias!

Yeah.

ಅಕ್ಕವ ಕೃಷ್ಣ ಲಂಬಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ದಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ

0: ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ದ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು, ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2,00,000 ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300 ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ

0: ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂಥ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ

0: ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,900,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿಬಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK century, England century. 20th century was initially, it was USSR century. After the collapse of the USSR, it was the US century. Make my words, you can record my words, 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, is Bharat ko dekhne ke liye aapko ek saubhagya mila hai. Isme ek aap contribution karna chahiye. I don't say compromise your comforts, but with that, giving that comfort also, you can contribute something to the society, something to the nation, and also never forget the sacrifice which has been done by your parents. Many parents, it may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
0: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ

0: ಪ್ರಕಟಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲೋ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದ್ದೀವಿ.
0: ಬಳಿಕ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ 2 ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮು ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ 2 ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವಾಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವ್ರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ನಲ್ಲಿ ಇರುವಂತದ್ದು.
0: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. FTA ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: A major improvement from almost 460 billion, we have doubled our overall exports. The key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion, so it's a growth of almost 4 times. However, we feel that still there is a lot of untapped potential, and in that background effort has been in last 5 years to diversify our exports, to build trusted relationships, to develop supply chain resilience through multiple FTAs.

0: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಲ್ವರು ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ ನಾಲ್ವರು ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ 8:25. ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ಕೆಳಗರೆ ರೇಡಿಯೋ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಲ್ಲಾಪುರದಿಂದ ಸುಧಾ ಹೆಗ್ಡೆಯವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ದಿನಾಂಕ 12 ಜೂನ್ ಸಂಜೆ 7:45 ಪ್ರಸಾರವಾದ ಸ್ವರಚಿತ ಕವನ ವಾಚನ, ಅಂದರೆ ಸೀತಾ ಸದಾನಂದ ಭಟ್ ಅವರು ಸ್ವರಚಿತ ಕವನ ವಾಚನವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಕವನಗಳೆಲ್ಲವೂ ತುಂಬ ಚೆನ್ನಾಗಿದ್ದವು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಸುಧಾ ಹೆಗ್ಡೆಯವರೇ. ಈಗ ಒಂದು ಗೀತೆಯನ್ನು ಕೇಳೋಣ.

ಬಾಲಕಾರ್ಮಿಕ ವಿರೋಧಿ ದಿನದ ಮಹತ್ವ ಕುರಿತು ದಿನಾಂಕ 11ರಂದು ಸಂಜೆ 6:50 ಕಿಸಾನವಾಣಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮದಿಂದ ತುಂಬ ವಿಷಯವನ್ನು ತಿಳಿದುಕೊಂಡೆವು. ಸಂದರ್ಶನ ತುಂಬ ಚೆನ್ನಾಗಿ ಮೂಡಿಬಂತು ಎಂದು ಸುಮಂತ್ ನಾಯ್ಕ್ ಅಂಕೋಲಾ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸುಮಂತ್ ನಾಯ್ಕ್ ಇವರು, ನಿಮಗೆ ಧನ್ಯವಾದಗಳು. ಹಾಗೆ ಇನ್ನೊಂದು ಸಂದೇಶವಿದೆ, ಗಜಾನನ್ ಭಟ್ ಬೋಳನ್ಮಕ್ಕಿ ಹೊನ್ನಾವರದಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ, ಈಗ ಮಳೆಗಾಲ ಪ್ರಾರಂಭವಾಗಿದೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ರಾಜ್ಯವ್ಯಾಪಿ ಪ್ರಸಾರದ ಆರೋಗ್ಯ ಸಂಚಿಕೆಯಲ್ಲಿ ಡಾಕ್ಟರ್ ಲಲಿತಾ ಶೆಟ್ಟಿಯವರು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟರು. ಬಾಲಕಾರ್ಮಿಕ ವಿರೋಧಿ ದಿನದ ಮಹತ್ವ ಕುರಿತು ಸಂದರ್ಶನ ಸೀತಾ ಭಟ್ ಅವರ ಸ್ವರಚಿತ ಕವನ ವಾಚನ ಚೆನ್ನಾಗಿತ್ತು. ಹಳೆಯ ಚಿತ್ರಗೀತೆಗಳ ಮಂಜುಳಗಾನದಲ್ಲಿ ಪ್ರಸಾರ ಮಾಡುವ ಗೀತೆಗಳು ತುಂಬ ಇಷ್ಟ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗಾಮೃತ ಸರಣಿ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇವೆ. ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವ ನಮ್ಮ ಆಕಾಶವಾಣಿ ಕಾರವಾರ ಎಲ್ಲರಿಗೂ ಧನ್ಯವಾದಗಳು ಅಂತ ಗಜಾನನ್ ಭಟ್ ಬೋಳನ್ಮಕ್ಕಿ ಹೊನ್ನಾವರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಗಜಾನನ್ ಅವರೇ. ಈಗ ಒಂದು ಗೀತೆಯನ್ನು ಕೇಳೋಣ.

ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಮುಕ್ತಾಯವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ನೀತಾ ನಾಯ್ಕ್, ತಾಂತ್ರಿಕ ನೆರವು ಅಭಿಜನ್.

ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ, ಸಮಯ 8:10 ನಿಮಿಷಗಳಾಗುತ್ತಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ಇದೀಗ ಪ್ರಾರಂಭ.

ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದಿಲ್ವಾಲೆ ಚಿತ್ರದ ಗೀತೆ, ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು ಅವರ ಯುಗಳ ಸ್ವರಗಳಲ್ಲಿ, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ನದೀಮ್ ಶ್ರವಣ್ ಅವರದು.

ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ ಧಡ್ಕನ್ ಚಿತ್ರದ ಗೀತೆ. ಗೀತರಚನೆ ಸಮೀರ್ ಅವರದು, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ಕೆಳಗುರೆ, ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ ಕಾರ್ಯಕ್ರಮ ಯುವವಾಣಿ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವ.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರಿರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲ್ಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು. ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸುವ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವು ಹೇಳಿದ ನನಗೆ ಅರ್ಥ ಆಯ್ತು. ಆದ್ರೆ ನೀವು ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರು. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದಾರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್ ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
2: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ, ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಹ್ಮ್, ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಹೌದಲ್ವಾ, ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ ಗಳನ್ನೆಲ್ಲ ಓದ್ಬೇಕಾದ್ರೆ ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ ತ್ರೀ ಫೇಸ್ ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ ಈ ತ್ರೀ ಫೇಸ್ ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
2: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ಮನೆ ಅಂದ್ರೆ ನೀವು ಹೇಳ್ತಿದ್ದಾಗ ನೆನಪಾಗಿದಷ್ಟೇ.
2: ಹಾ ಸರಿ ಸರಿ. ಈಗ ಮೂರು ಹಂತದ ಇಂಡಕ್ಷನ್ ಮೋಟಾರ್ ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ನಲ್ಲಿ ಸ್ಟೇಟರ್ ಮೂರು ಹಂತದ ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 degrees ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 degrees ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗು, ಕೆಪಾಸಿಟರ್, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ರಲ್ಲ, ಇದು ಹೆಚ್ಚ ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ ಮೂರು ಹಂತದ ಮೋಟಾರ್ಗಳು ಅಂದ್ರೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂತ ಬಿಟ್ಟು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು ಅಲ್ಲಿ ಇದನ್ನ ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತೆ ಇದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವು ಇದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ ಮೂರು ಹಂತದ ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವ ಕಾಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರೋ ಅಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ ಮೂರು ಹಂತದ ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
2: ಹಾ ಸರಿ.
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ

0: ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
1: ಸರಿ, ಅದ್ರ ಬಗ್ಗೆ ನೋಡೋಣ ಈಗ.
0: ನೋಡು,
1: ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ, ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ, ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ. ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ, ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
0: 120 ಡಿಗ್ರಿ
1: 120 ಡಿಗ್ರಿಯಿಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದ್ ಸಿಗ್ನಲ್ ಕನಿಷ್ಠ ಇದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವೊಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವು ಇದರಲ್ಲಿ ಕಾಣಬಹುದು.
0: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟಿಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೆ ಇರ್ಬೇಕೇನಲ್ವಾ.
1: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗುತ್ತೆ, ಅಥವಾ ಅದ್ರಲ್ಲಿ ಬರ್ತಿರುವಂತಹ ಪ್ರಕಾಶಮಾನತೆ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
0: ಒಟ್ಟಲ್ಲಿ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್ ಸಂಬಂಧಿಸಿದ್ದಂತದ್ದು. ಈಗೆಲ್ಲ ಟ್ರ್ಯಾಕಿಗ್ ಬರ್ತಾ ಇದೆ ನೋಡಿ, ಈಗ ನನ್ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
1: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
0: ಹೌದು,
1: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ, ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆ ಆಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿ ಆಗ್ತಿದ್ವು. ಅವು ಸರಳ

0: ಸತತವಾಗಿದ್ರೂ ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡದೆ ಹೀಟ್ ಆಗ್ತಾ
0: ಹೀಟ್ ಆಗ್ತಿತ್ತು. ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್ ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ ನಲ್ಲೂ ಕೂಡ ಆನ್ ಆಫ್ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜ್ ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ತನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್ ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು DC ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ ಗಳಲ್ಲಿ, ರೆಗ್ಯುಲೇಟರ್ ಗಳಲ್ಲಿ, DC ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ AC ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ ಗಳು ಕೆಲಸ ಮಾಡೋದು DC ಸಿಗ್ನಲ್. ಹಾಗಾಗಿ ಆ AC ಅನ್ನ DC ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ DC ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಡಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ? ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ ಗಳಲ್ಲಿ, ಲೈಟ್ ಡಿಮ್ಮರ್ ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ. ಈ ರೀತಿ AC ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ ನ DCಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ ನ AC ಯಲ್ಲಿ. AC ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ

0: ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರು ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನುವಂತ ಮೂರು ಟರ್ಮಿನಲ್ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕಿದಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ ನ ಟ್ರಯಾಕ್ ನ ಗೇಟಿಗೆ ಕಳಿಸುತ್ತೆ. ಅದರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ, ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಟ್ರಯಾಕ್ ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂತದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವೊಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರ್ ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಆ ಒಂದು ಚಾರ್ಜಿಂಗ್ ಟೈಮ್ ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು. ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ. ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು,

0: ಈಗ ನೋಡಿ ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನು ಗೊತ್ತಾಯ್ತು.
1: ಹೌದು, ಈ ಫ್ಯಾನ್ ನಿಯಂತ್ರಕ ಏನಿದೆ ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿ ಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬ್ ಅನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವು ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೆ?
4: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
5: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.